0: The following 2RRR program broadcast in the Kannada language is supported by the Community Broadcasting Foundation of Australia.
1: Namaskara, Shotra Bandavare. Neve Kelta Dera, 2RRR Sydney, Kannadavani, Banuli Karakrama, Ivatu, August Tingala, Umbatane Tariko, Yeldsaur di Pataru, Ivatina Karakramana. ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಮಹೇಶ್. ಇವತ್ತು ನನ್ನ ಜೊತೆ ಸ್ಟುಡಿಯೋಲಿ ಡಾಕ್ಟರ್ ಸಿಡ್ನಿ ಶ್ರೀನಿವಾಸ್ ಇದ್ದಾರೆ.
2: ಹಲೋ, ನಮಸ್ಕಾರ.
1: ನಮಸ್ಕಾರ ಅಂಕಲ್. ನೀವು ಒಂದಷ್ಟು ವಾರ ಇರಲಿಲ್ಲ, ಒಂದು ಎರಡು ಮೂರು ಕಾರ್ಯಕ್ರಮದಲ್ಲಿ ಇರಬೇಕಾಗಿತ್ತು. ಬಹಳನೇ ಚೆನ್ನಾಗಿರೋದು ಸಂಗೀತದ
2: ನಡೀತು. ಅಲ್ಲೋ, ಇಲ್ಲಿ ಸ್ಥಳಾಭಾವ ಒಂದು ಇದೆ ನೋಡಿ. ಇಲ್ಲಿ ತುಂಬಾ ಜನ ಇಲ್ಲಿ ಸ್ಟುಡಿಯೋದಲ್ಲಿ ಕೊರಕು
1: ಆಗಲ್ಲ. ಓಹೆಚ್ಎನ್ಎಸ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅಂಕಲ್, ಈಗ ಒಂದು ನಾಲ್ಕೈದು ವರ್ಷದಿಂದ ನೀವು ನೋಡಿರ್ಬೋದು, ಇಲ್ಲ ಕೋವಿಡ್ ಆದಮೇಲೆ ಬಹಳನೇ ಜನ ಸಿಡ್ನಿಲಿ ಬೆಂಗಳೂರು ಫುಡ್ ಸೀನ್ ಒಂಥರ ಎಕ್ಸ್ಪ್ಲೋರ್ಡ್ ಆಗಿದೆ.
2: ಹೌದು ಹೌದು.

0: ಬಹಳಷ್ಟು ಜನ ಆಂಟ್ರಪ್ರಿನರ್ಸ್ ಆಗಿದ್ದಾರೆ, ಮತ್ತು ಟ್ರೈ ಮಾಡ್ತಿದ್ದಾರೆ ಬೇರೆ ಬೇರೆ ಥರ. ಅದಕ್ಕೆ ಇವತ್ತಿನ ಕಾರ್ಯಕ್ರಮ ಏನಂದರೆ, ನಮ್ಮ ಬೆಂಗಳೂರಿನ ಇಲ್ಲ ಕರ್ನಾಟಕದ ಊಟದ ಇಲ್ಲ ಆಹಾರದ ಸೀನ್ ಬಗ್ಗೆ, ಅದರ ಬಗ್ಗೆ ನಾವು ಕೆಲವು ಜನರ ಹತ್ರ ಮಾತಾಡಿದ್ವಿ. ಬೆಂಗಳೂರು ಫುಡ್ಸ್ ಅಂತ ಡಾಕ್ಟರ್ ದೀಪಾ ಪ್ರಭು ಅವರು ಒಂದು ಇದನ್ನು ಓಪನ್ ಮಾಡಿದ್ದಾರೆ, ಅವರ ಜೊತೆ ಒಂದು ಸಂದರ್ಶನ ಮಾಡಿದೆ, ಅದನ್ನು ಈಗ ಕೇಳೋಣ.
1: ನಮಸ್ಕಾರ ಡಾಕ್ಟರ್ ದೀಪಾ ಪ್ರಭು ಅವರೇ, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮಹೇಶ್ ಅವರೇ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿ ಆಪರ್ಚುನಿಟಿ. ತುಂಬಾ ಖುಷಿ ಆಯ್ತು, ಇಟ್ ಫೀಲ್ಸ್ ಗ್ರೇಟ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು.
1: ಹೇಳಿ ನಿಮ್ಮ ಬ್ಯಾಂಗ್ಳೂರ್ ಫ್ಲೇವರ್ಸ್ ಬಿಸ್ನೆಸ್ ಬಗ್ಗೆ.
2: ನಮ್ದು ಬಿಸ್ನೆಸ್ ಹೆಸರು ಬ್ಯಾಂಗ್ಳೂರ್ ಫ್ಲೇವರ್ಸ್ ಅಂತ. ವಿ ಅರೈವ್ಡ್ ಇನ್ ಸಿಡ್ನಿ 2015 ಅಲ್ಲಿ, ಅಂಡ್ ವಿ ಹ್ಯಾವ್ ಬಿನ್ ವೆರಿ ಪ್ಯಾಷನೇಟ್ ಅಬೌಟ್ ಕುಕಿಂಗ್ ಆಲ್ವೇಸ್. ಲೈಕ್ ಜಸ್ಟ್ ವಾಸ್ ಅ ಲೈಟ್ ಬಲ್ಬ್ ಮೂಮೆಂಟ್ ಒಂಥರ, ಇಟ್ ಜಸ್ಟ್ ಹ್ಯಾಪೆಂಡ್. ಐ ಡಿಸೈಡೆಡ್ okay, let's just put a flyer out there. Yeah. That will make jolad roti uta every weekend. Yeah. Anta. And we just posted the flyer on different Kannada groups, and and we haven't looked back. We are predominantly a home-based kitchen, now a vegetarian kitchen also. We cook everything. So originally, I am from Bangalore, but I completely grew up in Belgaum. ಸೊ ಬೆಳಗಾವಿನವರು ನಾವು, ಆಕ್ಚುಲಿ ನನ್ನ ಹಸ್ಬೆಂಡು ಬೆಳಗಾವಿದವರು. ಸೊ ಅಲ್ಲಿ ಬೆಳೆದಿದ್ರಿಂದ ದೇರ್ ಇಸ್ ಅ ಲಾಟ್ ಆಫ್ ನಾರ್ತ್ ಕರ್ನಾಟಕ ಇನ್ಫ್ಲೂಯೆನ್ಸ್ ಇನ್ ಅವರ್ ಲೈವ್ಸ್, ಬಟ್ ಬೀಯಿಂಗ್ ಒರಿಜಿನಲಿ ಫ್ರಮ್ ಬ್ಯಾಂಗ್ಳೂರ್ ದರ್ ಇಸ್ ದಟ್ ಆಸ್ ವೆಲ್, ಕೈಂಡ್ ಆಫ್ ಲೀನ್ ಟುವರ್ಡ್ಸ್ ದಟ್ ಕೈಂಡ್ ಆಫ್ ಕ್ವಿಸೀನ್ ಇನ್ ಅ ವೇ. ಸ್ವಲ್ಪ ಆ ತರ ಒಂದು ಇದನ್ನ ವಿ ಕೇಮ್ ಅಪ್ ವಿತ್ ದಟ್. ಅಂಡ್ ಬಟ್ ಐ ಥಿಂಕ್ ಬಿಕಾಸ್ ವಿ ಆಲ್ಸೋ ಸ್ಟಾರ್ಟೆಡ್ ಆಫ್ ವಿತ್ ಜೋಳದ ರೊಟ್ಟಿ ಊಟ, ವಿ ಕಮ್ ಟು ಬಿ ನೋನ್ ಫಾರ್ ದಟ್. ನಾವೆಲ್ಲಾನು ಮಾಡ್ತೀವಿ ಲೈಕ್ ವಿ ಡೂ ಕವರ್ ಅ ಲಾಟ್ ಆಫ್ ಸೌತ್ ಇಂಡಿಯನ್, ಸೌತ್ ಕರ್ನಾಟಕ ಸಾರ್ಟ್ ಆಫ್ ಫುಡ್ ಆಸ್ ವೆಲ್, ಲಿಟರಲಿ ಎವ್ರಿಥಿಂಗ್ ಅಂಡರ್ ದ ಸನ್. ಬಟ್ ಜೋಳದ ರೊಟ್ಟಿ ಊಟಕ್ಕೆ ತುಂಬಾ ಹೆಸರಾಗಿದೆ, ಅಂಡ್ thanks to the community for all the love they've given us.
1: Andre nimdu weekly tarana illa neevu any day in the week and the specific days of the week neevu cater martira hege?
2: So now Wednesday evenings menu irutte namdu. We set menus early on, and we only this works only on pre-order tara.
1: Okay.
2: Wednesday evenings amele Saturday evening and Saturday full day and Sunday full day orders tagotivi. The menus are posted almost 24 hours in advance. Namdu WhatsApp group ide, adral haaktive, and people can place orders. Yakandre mane irodrinda we can only do limited cooking, and we don't have staff, so nave full 100% madodo. But having said that, almost every weekend each day we do like almost 150-180 javulad rotti agutte. Like we still have to receive pre-bookings, adike ತಗೊಂಡು ದೆನ್ ವಿ ಪ್ರಿಪೇರ್, ಅಂಡ್ ಪೀಪಲ್ ಯೂಶ್ವಲಿ ಕಮ್ ಅಂಡ್ ಪಿಕಪ್. ಅಂದ್ರೆ ಪಿಕಪ್ಗೆ ಹೋಮ್ ಬೇಸ್ಡ್ ಪಿಕಪ್ ಇದೆ. ವಿ ಆಲ್ಸೋ ಟೇಕ್ ಲಿಮಿಟೆಡ್ ಡೆಲಿವರೀಸ್, ಈವ್ನಿಂಗ್ ಮಾತ್ರ ನಮಗೆ ಡೆಲಿವರೀಸ್ ಕೊಡೋಕ್ಕಾಗೋದು. ವಿ ಡೂ ಅಬೌಟ್ ಮ್ಯಾಕ್ಸಿಮಮ್ 5-6 ಡೆಲಿವರೀಸ್ ತಗೋತೀವಿ. ಕರೆಂಟ್ಲಿ ಓನ್ಲಿ ಡೆಲಿವರಿಂಗ್ ಟು ಕೆಲೆವಿಲ್ ಅಂಡ್ ನಿಯರ್ ಬೈ ಸಬರ್ಬ್ಸ್ ಬಿಕಾಸ್ ವಿ ಹ್ಯಾವ್ ಅ ಲಾಟ್ ಆಫ್ ರೆಗ್ಯುಲರ್ ಕ್ಲೈಂಟ್ಸ್ ಓವರ್ ದೇರ್. ಬಟ್ ವಿ ಆರ್ ಥಿಂಕಿಂಗ್ ಆಫ್ growing this in every sense, like whether it's taking it from home based in the, if it's more of a more commercial sort of a thing, or or yeah, cloud kitchen atara, or maybe even increasing somehow, partner with some delivery partners, and then if we can expand on that, we do want to try and reach as many you know, people as we can, but that's work in progress.
1: ಖಂಡಿತ. ಅಂದ್ರೆ ನೀವು ಇವಾಗ ನಿಮ್ದು ಸ್ಪೆಷಲ್ ಅಂದ್ರೆ ಜೋಳದ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ನೆಂಚ್ಕೊಳಕ್ ಏನಿರುತ್ತೆ?
2: ನಮ್ದು ಫುಲ್ ಊಟ ಇರುತ್ತೆ ವೀಕೆಂಡ್ಸ್ ಅಲ್ಲಿ. ವಿ ಯೂಶಲಿ ಹ್ಯಾವ್ ಅ $15 ಮೀಲ್, ಅದರಲ್ಲಿ ಎರಡ್ ಜೋಳದ ರೊಟ್ಟಿ, ಎಣ್ಣೆಗಾಯಿ ಪಲ್ಯ, ಇನ್ನೊಂದ್ ಏನಾದ್ರೂ ಒಂದು ವೆಜಿಟೇಬಲ್ ಪಲ್ಯ ಇರುತ್ತೆ, ವಿಚ್ ಇಸ್ ಲೈಕ್ ಚೌಳಿಕಾಯಿ ಆರ್ ಅವರೆಕಾಯಿ, ಚಪ್ಪರದ ಅವರೆಕಾಯಿ ಆತರ ಡಿಫ್ರೆಂಟ್ ಪಲ್ಯಗಳು, ಹೀರೆಕಾಯಿ ಆತರ. ಒಂದು ಕಾಳು ಪಲ್ಯ ಇರುತ್ತೆ. ಸೊ ಯೂಶಲಿ ಮೀಲ್ ಅಲ್ಲಿ ಎರಡು ಪಲ್ಯ, ಮತ್ತೆ ಎರಡ್ ಚಟ್ನಿ ಪುಡಿ, ಮತ್ ಒಂದ್ರೇನಾದ್ರೂ ರೈಸ್ ಐಟಮ್, ಇಷ್ಟು ಕಂಪಲ್ಸರಿ ಇನ್ಕ್ಲೂಡೆಡ್ ಇರುತ್ತೆ. ಕಾಂಬೋ ತರ ಕೊಡ್ತೀವಿ. ಸೆಪ್ರೇಟ್ ಅಲಕಾಟೆ ಬೇಕನ್ನೋರ್ಗೆ ದಟ್ ಆಲ್ಸೋ ಇಸ್ ಅವೈಲೇಬಲ್. ಅಂಡ್ ವಿ ಆಲ್ಸೋ ಹ್ಯಾವ್ ಎವ್ರಿ ವೀಕ್ ಸೈಡ್ಸ್ ಅಲ್ಲಿ ಏನಾದ್ರೂ ಇಂಟ್ರೆಸ್ಟಿಂಗ್ ಇರುತ್ತೆ. ಒನ್ ಸ್ವೀಟ್ ಅಂಡ್ ಒನ್ ಫ್ರೈಡ್ ಐಟಮ್ ವಿಲ್ ಬಿ ದೇರ್, ವಿಚ್ ಇಸ್ ಲೈಕ್ ಇಟ್ಸ್ ಮೋರ್ ಅಬೌಟ್ ಗಿವಿಂಗ್ people the full food experience rather than just giving only roti or just one curry atara illa. Even we always come up with some innovative things like kunda introduced madadvi recent age, which was like it paired well with the jolad roti concept actually. Coming another famous dish from North Karnataka. Then of course, we do some fusion dishes also, like rasmalai cakes and those kind of things. Honey cake has been very fast selling in the last 3-4 weeks. It's like almost every weekend we have been doing about 80-90 pieces. So similarly, like, you know, vansali obbattu, badam puri, chiroti. We come up with one or the other sweet for every week. And badam halwa is also very fast selling normally. And all kinds of fried stuff. Pakodas and vades and those kind of things. So
1: nimanna hege contact madabodu?
2: Namdu WhatsApp number ide
1: 0416259033. Dhanyavadagalu Dr. Deepa Prabhu avarge. Bengaluru flavors bakke gothaytu ivaga nam kelagaru nim WhatsApp number ge message madidre they can be part of nim WhatsApp ido group. ಅದರ ಪ್ರಕಾರ ನೀವು 24 ಗಂಟೆ ಮುಂಚೆ ನಿಮ್ದು ಬುಧವಾರ ಮತ್ತೆ ಶನಿವಾರ ಭಾನುವಾರದ್ದು ಮೆನ್ಯೂ ಹಾಕ್ತೀರಾ, ಅದರಿಂದ ಅವ್ರು ಆರ್ಡರ್ ಮಾಡಿ.
2: ಹೌದು ಹೌದು, ಯಾ ಡೆಫಿನೆಟ್ಲಿ ಗ್ರೂಪ್ ಅಲ್ಲಿ ಅನೌನ್ಸ್ ಮಾಡ್ತೀವಿ. ಅಂಡ್ ದೇ ಕ್ಯಾನ್ ಡೆಫಿನೆಟ್ಲಿ ರೀಚ್ ಔಟ್ ಟು ಅಸ್ ಫಾರ್ ಎನಿ ಸಚ್ ಥಿಂಗ್ಸ್. ಅಂಡ್ ಈವನ್ ವಿ ಆಲ್ಸೋ ಡೂ ಕೇಟರಿಂಗ್ ಆಲ್ಸೋ, ಹಬ್ಬಗಳು ಬಂತು, ಎನಿ ಫೆಸ್ಟಿವಲ್ಸ್ ಅಥವಾ ಮನೇಲಿ ಏನಾದ್ರು ಇವೆಂಟ್ ಆಯ್ತು, ಸೋ ಆನ್ ಲೈಕ್ ವಿ ಆರ್ ಆಲ್ವೇಸ್ ದೇರ್. ಸ್ಮಾಲ್ ಬಿಗ್ ಎನಿಥಿಂಗ್ ವಿ ಡು ಟೇಕ್ ಅಪ್ ಕೇಟರಿಂಗ್ ಆಸ್ ವೆಲ್.
1: ಧನ್ಯವಾದಗಳು, ಸಮಯ ತಗೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ.
2: ನಾನ್ ಥ್ಯಾಂಕ್ ಯು ಹೇಳ್ಬೇಕು, ನಮ್ ಕಡೆಯಿಂದ ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಗೊಂದ್ ಅಪರ್ಚುನಿಟಿ ಕೊಟ್ರಿ, ಒಂದ್ ಪ್ಲಾಟ್ಫಾರ್ಮ್ ಕೊಟ್ರಿ ನಮ್ ಬಿಸ್ನೆಸ್ ನ ಶೋಕೇಸ್ ಮಾಡಕ್ಕೆ. ಐ ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು ಸೋ ಮಚ್.
0: ಹೊಟ್ಟೆ ಹಸಿತಾ ಇದೆ,
3: ಹೊಟ್ಟೆ ಕೇಳಿದ್ರೆ ಹೊಟ್ಟೆ ಹಸಿತಾ ಇದೆ. ಆದ್ರೂ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿರುತ್ತೆ. ಬೆಂಗಳೂರಿನಲ್ಲಿ ಯಾತ್ರಿ ನಿವಾಸ್ ಅಂತ ಅಲ್ಲಿ ನಾವು ಸದಾ ಆಗಾಗ ತಿಂದು ಚೆನ್ನಾಗಿ ಪ್ರಾಕ್ಟೀಸ್ ಆಗಿದೆ.
0: ಮೈಸೂರು ಹೋಗ್ತಾ
3: ಅದೊಂದು ಇಲ್ಲ, ನಮ್ ಬ್ಯೂಗಲ್
0: ಅಲ್ಲೊಂದಿದೆ. ಮತ್ತೆ ಈಗ ಶ್ರೀಮತಿ ಜಯಂತಿ ಸಾಕೇತ್ ದಾಸ್ ಅಂತ ಅವರು ಇಲ್ಲಿ ಇದು ಸಿಡ್ನಿಗೆ ಬಂದಾಗ ಅವ್ರಿಗೆ ಚಾಟ್ಸ್ ಸಿಗ್ತಿರ್ಲಿಲ್ಲ ಅಂತೆ, ಹಂಗಾಗಿ ಅವರೊಂದು ವೆಂಚರ್ ಸ್ಟಾರ್ಟ್ ಮಾಡಿದ್ದಾರೆ. ಅವ್ರೇನು ಹೇಳ್ತಾರೆ ಅಂತ ಈಗ ಕೇಳೋಣ.
4: ನಮಸ್ಕಾರ, ಶ್ರೀಮತಿ ಜಯಂತಿ ಸಾಕೇತ್ ದಾಸ್ ಅವರಿಗೆ ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
5: ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ನಿಮಗೂ.
4: ಹೇಳಿ, ನಿಮ್ಮ ಕರ್ನಾಟಕ ಚಾಟ್ ಹೌಸ್ ಸಖತ್ ಹಾಟ್ ಮಗ, ಎಲ್ಲಿದೆ, ಏನ್ ಸ್ಪೆಷಾಲಿಟಿ, ಯಾವಾಗ ಶುರು ಮಾಡಿದ್ರಿ?
5: ಕರ್ನಾಟಕ ಚಾಟ್ ಹೌಸ್ ಬಂದು ನಾವು ಶುರು ಮಾಡಿದ್ದು March 14th. ಸದ್ಯಕ್ಕೆ ನಾವು ಕೆಲಿವಿಲ್ ಅಲ್ಲಿ ಇದೀವಿ. ಕೆಲಿವಿಲ್ ಅಲ್ಲಿ ಲಿಟಲ್ ಇಂಡಿಯಾ ಅಂಗಡಿ ಒಳಗಡೆ ಒಂದು ಸಣ್ಣ ಜಾಗ ಹೈರ್ ಮಾಡ್ಕೊಂಡು ಅಲ್ಲೇ ಇದೀವಿ. ಶನಿವಾರ ಭಾನುವಾರ ಇರ್ತೀವಿ, ಸಂಜೆ 5-8 PM. ಸೊ ಇದು ಶುರು ಆಗಿದ್ದು, ನನ್ಗೆ ಮೊದಲು ಐಡಿಯಾ ಬಂದಿದ್ದು ಹೇಗೆ ಅಂದ್ರೆ, ನಾನು ಇಲ್ಲಿಗೆ ಬಂದಾಗ ಮೈ ಹಸ್ಬೆಂಡ್ ಆಲ್ರೆಡಿ ಇಲ್ಲೇ ಇದ್ರು, ಬಟ್ ಹಿ ವಾಸ್ ಅವ್ರು ತುಂಬಾ ನಾರ್ತ್ ಇಂಡಿಯನ್ ಚಾಟ್ಸ್ಗೆ ಅಕಸ್ಟಮ್ ಆಗ್ಬಿಟ್ಟಿದ್ರು. ಆದ್ರೆ ನನ್ಗೆ ಅದು ಅಭ್ಯಾಸ ಮಾಡ್ಕೊಳ್ಲಿಕ್ ಆಗ್ಲಿಲ್ಲ, ಕಷ್ಟ ಆಗ್ತಿತ್ತು ನಂಗೆ. ನಮ್ಮೂರ್ ಚಾಟ್ಸೇ ಬೇಕನ್ನಿಸ್ತಿತ್ತು. ಎಸ್ಪೆಷಲಿ ನನ್ಗೆ ಇದೇನೋ, ನನ್ಗೆ ಬಂದ ಹಾಗೆ ಮಾಡ್ಕೊತಿದ್ದೆ ಮನೆಯಲ್ಲಿ. ಆಮೇಲೆ ಹೊರಗ್ ಹೋದ್ರೆ ನಾನು ಏನು ಚಾಟ್ಸ್ ಆರ್ಡರ್ ಮಾಡ್ತಿರ್ಲಿಲ್ಲ, ಸೀದಾ ಮೈನ್ ಮೆನ್ಯೂಗೆ ಹೋಗ್ಬಿಡ್ತಿದ್ದೆ. ಚಾಟ್ಸ್ ಅಂದ್ರೇನೆ ನನ್ಗೆ ನಮ್ಮೂರ್ ಚಾಟ್ಸೇ ಚಾಟ್ಸ್ ಅಷ್ಟೇ ನನ್ಗೆ. ಇಲ್ಲಿನ ಚಾಟ್ಸ್ ಎಲ್ಲದಕ್ಕೂ ಮೊಸರು ಹಾಕಿ ಮಾಡೋದು ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಸೊ ಕೋವಿಡ್ ವಾಸ್ ಸಮಥಿಂಗ್, ನನ್ಗೆ ಆ ಟೈಮ್ ಅಲ್ಲಿ ಹೆಚ್ಚು ಸಮಯ ಸಿಕ್ತಿತ್ತು, ಟ್ರಾವೆಲ್ ಮಾಡೋ ಅಷ್ಟಿರ್ಲಿಲ್ಲ ಆಫೀಸ್ಗೆ. ಆಗ ಸ್ವಲ್ಪ ಪರ್ಫೆಕ್ಟ್ ಆಗಿ ಮಾಡ್ಕೊಂಡು ತಿನ್ಬೇಕು ಅಂತ ಬಂತು. ಆಮೇಲೆ ಒಂದೊಂದು ಹಾಗೆ ಫಸ್ಟ್ ಮಸಾಲ ಪುರಿ ಬಂಗಾರ ಪೇಟ್ ಸ್ಟೈಲ್ ತಿನ್ನೋಣ ಅಂತ ಹೇಳಿ ಬಂಗಾರ ಪೇಟ್ಸ್ದೆ ಒಂದು 10-15 ಬಾರಿ ಮಾಡಿ ಮಾಡಿ ಮಾಡಿ ಮಾಡಿ ದೆನ್ ಪರ್ಫೆಕ್ಟ್ ಮಾಡ್ಕೊಂಡೆ. ಅದಾದ್ಮೇಲೆ ಆವಾಗ ನನ್ನ ಹಸ್ಬೆಂಡ್ ಸಖೇತ್ ಹೇಳಿದ್ರು, ವೈ ಡೋಂಟ್ ವಿ ಡೂ ದಿಸ್ ಬಿಕಾಸ್ ಇದು ಎಲ್ಲೂ ಇಲ್ಲ, ಎಸ್ಪೆಷಲಿ ಬಂಗಾರಪೇಟ್ ಚಾಟ್ಸ್ ಅನ್ನೋದು ಅಂತ. ಆಗ ಹೌದು, ಬಂಗಾರಪೇಟ್ ಚಾಟ್ಸ್ ಇಲ್ಲೆಲ್ಲೂ ಇಲ್ಲ, ಬಂಗಾರಪೇಟ್ ಮಸಾಲ ಪೂರಿ ಎಲ್ಲೂ ಇಲ್ಲ ಅಲ್ಲ. ನಾನು ಎಲ್ಲ ಕಡೆ ಹುಡುಕ್ತಿದ್ದೆ ಯಾರಾದ್ರೂ ಮಾಡ್ತಿದಾರ ಅಂತ ಹೇಳಿ, ಎಲ್ಲೂ ಕೊನೆಗ್ ಸಿಗ್ಲಿಲ್ಲ. ಆವಾಗ ಅನ್ನಿಸ್ತಿತ್ತು ಸರಿ ಮಾಡ್ಬೋದಲ್ಲ ಅಂತ, ಬಟ್ ಆಗ ಆಗ್ಲಿಲ್ಲ ಸಮಯಾವಕಾಶ. ಪುನಃ ಈಗ ಮಾಡೋಣ ಅಂತ ಹೇಳಿ ಮಾರ್ಚ್ ಅಲ್ಲಿ ಶುರು ಮಾಡಿದ್ವಿ. ಬರೀ ಒಂದೇ ಮಸಾಲ ಪುರಿ ಆಗೋದಿಲ್ಲ, ಬಂಗಾರಪೇಟ್ ಇನ್ನೂ ಎಷ್ಟೊಂದು ಇದೆಯಲ್ಲ, ಪಾನಿಪುರಿ ಸಹ ಮಾಡ್ಬೇಕು. ಆದ್ರೆ ಪಾನಿ ಮಾಡೋದಾದ್ರೆ ಬಂಗಾರಪೇಟ್ ಸ್ಟೈಲ್ ಮಾಡೋಣ ಅಂತ ಹೇಳಿ ಹೌದು ಅದನ್ನೇ ಮಾಡಿದ್ವಿ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಅಂಡ್ ಎಫರ್ಟ್, ಬಟ್ ಏನು ಅಂದ್ರೆ ಹೌದು ಅದು ಅದ್ ಬಂಗಾರಪೇಟ್ ಪಾನಿ ಅನ್ನೋದು ಸಿಗುತ್ತಲ್ಲ, ರೆಗ್ಯುಲರ್ ಪಾನಿ ತರ ಇರೋದಿಲ್ಲ, ನಮ್ಮೂರಿಂದೇ ಸಿಗುತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು ಬೇಲ್ ಅಂತ ಆಡ್ ಮಾಡಿದೆ. ಎರಡ್ ತರ ಬೇಲ್ ಮಾಡೋಣ. ಗಾರ್ಲಿಕ್ ಬೇಲ್ ತಿಂದು ಬಹಳ ಅಭ್ಯಾಸ ಆಗಿತ್ತು ಊರಲ್ಲಿ, ಇಲ್ಲಿ ಅದ್ರ ನಂಗೆ ರೆಸಿಪಿ ಗೊತ್ತಿರ್ಲಿಲ್ಲ. ಅದು ಸಹ ಕೋವಿಡ್ ಟೈಮ್ ಅಲ್ಲಿ ದಿನ ಸಂಜೆ ಕುತ್ಕೊಂಡು ಒಂದೊಂದೇ ಇಂಗ್ರೀಡಿಯಂಟ್ ಆಡ್ ಮಾಡೋದು, ಮೈನಸ್ ಮಾಡೋದು, ಹೀಗ್ ಮಾಡಿ ಸೊ ಸ್ಪೆಷಲ್ ಅಂತ ಅದಕ್ಕೊಂದು ಹೆಸರಿಟ್ಟಿದ್ವಿ. ಸೊ ಎವ್ರಿಥಿಂಗ್ ಇಸ್ ಕ್ವೈಟ್ ಅಥೆಂಟಿಕ್ ಅಂಡ್ ಹೋಮ್ ಮೇಡ್, ಏನು ಸ್ಟೋರ್ ಬಾಟ್ ಇಲ್ಲ, ಅದೇ ವಿಶೇಷ ಇದ್ರಲ್ಲಿ.
4: ಓಜಿ ಸ್ಪೆಷಲ್ ಬೇಲ್ ಅಂದ್ರೆ ಇದು ನೀವು ಗಾರ್ಲಿಕ್ ಹಾಕಿರೋ ಬೇಲ್?
5: ಹೌದು, ಗಾರ್ಲಿಕ್ ಎಲ್ಲಾ ಫ್ರೆಶ್ ಇಂಗ್ರೀಡಿಯೆಂಟ್ಸ್ ಇರುತ್ತೆ, ಹಸಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮಾಡೋದು. ಇನ್ನೊಂದು ಖಾರ ಬೇಲ್ ಏನು ಅಂದ್ರೆ ಎಲ್ಲ ತುಪ್ಪ ಹಾಕಿ ಎಲ್ಲ ಡ್ರೈ ಸ್ಪೈಸಸ್ ನ ರೋಸ್ಟ್ ಮಾಡಿ ಮಾಡ್ತೀನಿ, ಅದೇ ಒಂದು ಚಟ್ನಿ. ಎಲ್ಲದಕ್ಕೂ ಎಲ್ಲ ಹೋಮ್ ಮೇಡ್, ಏನು ಅಂಗಡಿಯಲ್ಲಿ ಯಾವ್ದು ನಾನು ಪುಡಿ ಸಹ ತರೋದಿಲ್ಲ, ನಾನೇ ತಂದು ಹುರಿದು ಮಾಡ್ತೇನೆ, ಆವಾಗಿಂದ ಅವಾಗ ಮಾಡ್ತೀನಿ, ಮಾಡಿ ಇಟ್ಕೊಳ್ಳೋದು ಸಹ ಇಲ್ಲ, ಅದ್ರ ಗಮ ಇರೋದಿಲ್ಲ ಅಂತ.
4: ಹೌದು.
5: ಸೊ ಇದೊಂದು ಸೇವ್ ಪುರಿ ಒಂದಿದೆ, ಆ ಸೇವ್ ಪುರಿನು ಸ್ವಲ್ಪ ನಮ್ ಸ್ಟೈಲ್ ಅಲ್ಲೇ ಮಾಡಿದೀನಿ. ಹೆಚ್ಚು ಖಾರ ಎಲ್ಲ ತರ ಫ್ಲೇವರ್ ಸಿಗುತ್ತೆ ಅದ್ರಲ್ಲಿ, ಹೆಚ್ಚು ಖಾರ ಅಂತಿಲ್ಲ, ಈಗೆಲ್ಲ ಕಡಿಮೆ ಆಗಿದೆ. ಮತ್ತೆ ದಹಿ ಪುರಿ ಸದ್ಯ ಖಾರ ಇದೆ, ಈಗ ಮುಂದೆ ನಮ್ಮ ವಿಶೇಷ ಪುಳಿಯೋಗರೆ ಗೊಜ್ಜು ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತಿದ್ದೀವಿ ಹತ್ರದಲ್ಲೇ. ಸೊ ಎಸ್ಪೆಷಲಿ ಎಲ್ಲ ಬಾಕ್ಸ್ ಗೆಲ್ಲ ತಗೊಂಡ್ ಹೋಗ್ಬೋದಲ್ಲ, ಈ ಬಿಸಿ ಲೈಫ್ ಸ್ಟೈಲ್ ಅಲ್ಲಿ ಅನ್ನಕ್ಕೆ ಗೊಜ್ಜು ಎಲ್ಲಾ ರೆಡಿ ಇರುತ್ತೆ, ಏನೆಲ್ಲ ಒಗ್ಗರಣೆ ಎಲ್ಲ ಹಾಕಿರ್ತೇನೆ, ಬರೀ ಗೊಜ್ಜಿನ ಅನ್ನಕ್ಕೆ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು. ಅದ್ರಲ್ಲೂ ಅಷ್ಟೇ, ಏನು ಸ್ಟೋರ್ ಬಾಟ್ ಇರೋದಿಲ್ಲ, ಎಲ್ಲ ಸ್ಕ್ರಾಚ್ ಇಂದ ಮನೆಯಲ್ಲೇ ಮಾಡೋದು ಅಂತ. ಸೊ ಅದು ಹತ್ತಿರದಲ್ಲೇ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ.
4: ಓಕೆ, ಸೊ ನೀವ್ ಹೇಳಿದ್ದು ಬಂಗಾರಪೇಟ್ ಸ್ಟೈಲ್ ಅಲ್ಲಿ ಮಸಾಲ ಪುರಿ, ಪಾನಿಪುರಿ, ಓಜಿ ಸ್ಪೆಷಲ್ ಬೇಲು ಅಂದ್ರೆ ಅದು ನೀವು ನಿಮ್ಮ ಸ್ಪೆಷಲ್ ಗಾರ್ಲಿಕ್ ರೆಸಿಪಿ, ಆಮೇಲೆ ಇನ್ನೊಂದು ಖಾರ ಬೇಲು ನೀವೇ ಮನೆಯಲ್ಲಿ ಮಾಡಿರೋ ಪುಡಿ ಜೊತೆ, ಅದ್ರ ಜೊತೆ ಸೇವ್ ಪುರಿ ದಹಿ ಪುರಿ ಮಾಡ್ತಿದ್ದೀರಾ. ನೀವು ಹೇಳಿದ್ದು ಕೆಲಿವಿಲಲ್ಲಿ ಲಿಟ್ಲ್ ಇಂಡಿಯಾ, ಅಲ್ಲಿ ಪಾರ್ಕಿಂಗ್ ಎಲ್ಲ ಇದೆಯಾ?
5: ಆ ಪಾರ್ಕಿಂಗ್ ಇದೆ ಅಲ್ಲಿ ಮುಂದೆ ಒಂದು ಸ್ವಲ್ಪ, ಅದು ಕ್ವೈಟ್ ಕಾಂಪ್ಲೆಕ್ಸ್ ತರ ಇದೆ, ಅದು ಅಲ್ಲಿ ಸಹ ಇದೆ, ಆಫ್ ಸ್ಟ್ರೀಟ್ ಪಾರ್ಕಿಂಗ್ ಸಹ ಇದೆ.
4: ಓಕೆ ಓಕೆ, ಸೊ ಶನಿವಾರ ಭಾನುವಾರ 5 ಗಂಟೆಯಿಂದ 8:30 ತನಕ ಈಗ ಸದ್ಯಕ್ಕೆ.
5: ಹೌದು, ಸದ್ಯಕ್ಕೆ 5 ರಿಂದ 8:30.
4: ಅಕಸ್ಮಾತ್ ಯಾರು ಕೇಟರಿಂಗ್ ಮಾಡ್ಬೇಕು, ಪಾರ್ಟಿಗಳು ಮಾಡ್ಬೇಕು ಅಂದ್ರೆ ಅದಕ್ಕೂ ನೀವು ಮಾಡ್ತೀರಾ?
5: ಮಾಡ್ತೀವಿ. ಸೊ ನಾ ಈಗ ಸದ್ಯಕ್ಕೆ ಯಾವ್ದು ಮಾಡಿಲ್ಲ, ಬಟ್ ಆಹಾರ ಮೇಳಕ್ಕೆ ಬರ್ತಿದೀವಿ, ಸೆಪ್ಟೆಂಬರ್ 5 ಇದೆಯಲ್ಲ.
4: ಹೌದು,
5: ಸೊ ಅದು ಹೆಚ್ಚು ಕ್ವಾಂಟಿಟಿಯಲ್ಲಿ ಮಾಡ್ತಿದೀವಿ. ಸೊ ಅಲ್ಲಿಂದ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಕೇಟರಿಂಗ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ತರ ಮಸಾಲ ಪುರಿ ಅದೆಲ್ಲ ಮನೆಯಿಂದಲೇ ಮಾಡೋ ಸಾಧ್ಯತೆ ಇದೆ.
4: ಪುರಿಗಳನ್ನೆಲ್ಲ ನೀವೇ ಮನೆಯಲ್ಲೇ ಮಾಡ್ತೀರಾ?
5: ಪುರಿ ಇಲ್ಲ, ಶುರುವಲ್ಲಿ ಮಾಡೋಣ ಅಂತ ಆಯ್ತು, ಆದ್ರೆ ಅದಕ್ಕೆ ಜಾಸ್ತಿ ಹೆಚ್ಚು ಸಮಯ ಬೇಕಿತ್ತು. ಹೌದು, ಫುಲ್ ಟೈಮ್ ಜಾಬ್ ಇಟ್ಕೊಂಡು ಇದು ಮಾಡ್ಲಿಕ್ಕೆ ಆಗ್ಲಿಲ್ಲ. ಪುನಃ ಇಲ್ಲೇ ಮನೆ ಹತ್ರ ಒಬ್ರು ಸಿಕ್ಕಿದ್ರು, ಅವ್ರು ಮಾಡ್ಕೊಡ್ತೀವಿ ಅಂತ ಹೇಳಿ ಕಸ್ಟಮೈಸ್ ಮಾಡಿಸ್ಕೊತೀನಿ. ಯಾಕೆ ಅಂದ್ರೆ ನಮ್ಗೆ ಮಸಾಲ ಪುರಿಗೆ ರೆಗ್ಯುಲರ್ ಪುರಿ ಹಾಕಿದ್ರೆ ನಿಮ್ಗೆ ಕೊನೆ ತನಕ ಕ್ರಂಚ್ ಇರೋದಿಲ್ಲ, ಮೆತ್ತಗಾಗ್ಬಿಡುತ್ತೆ ಫಸ್ಟ್ ಬೈಟ್ಗೆನೆ. ಹಾಗಾಗಿ ಹೆಚ್ಚು ಚಿರೋಟಿರೋವೆ ಹಾಕಿಸಿ ಮಾಡಿಸ್ಕೊತೀನಿ ಮಸಾಲ ಪುರಿಗೆ.
4: ಬೆಲೆಗಳೆಲ್ಲ ಎಷ್ಟಿದೆ?
5: ಬೆಲೆ ಸದ್ಯಕ್ಕೆಲ್ಲಾನು $9 ಇದೆ.
4: ವಂಡರ್ಫುಲ್. ಆಮೇಲೆ ಇದು ನಾನು ಪ್ರಶ್ನೆ ನಾನು ಎಲ್ಲರಿಗೂ ಕೇಳ್ತಾನೆ ಇರ್ತೀನಿ, ನಿಮಗೂ ಕೇಳ್ತೀನಿ, ಬಂಗಾರಪೇಟ್ ಪಾನಿಪುರಿ ಇಲ್ಲಿ ಪಾನಿ ಹೇಗೆ ಮಾಡ್ತೀರಾ? ಇಲ್ಲ ನಿಮ್ಮ ಟ್ರೇಡ್ ಸೀಕ್ರೆಟ್ ಅದು?
5: ಆಫ್ ಕೋರ್ಸ್ ಅದು ಟ್ರೇಡ್ ಸೀಕ್ರೆಟ್, ನೀವು ಕೆಲವಿಲ್ಲ ಬಂದ್ರೆ ಅಲ್ಲೇ ಸಿಗುತ್ತೆ, ಕುಡಿದು ಟೇಸ್ಟ್ ಮಾಡಬಹುದು.
4: ಆಮೇಲೆ ಬೇರೆ ಏನಾದ್ರು ಮೆಸೇಜ್ ಕೊಡೋದಿತ್ತ ನಮ್ಮ ಕೇಳುಗರಿಗೆ?
5: ಸೊ ಇದು ಅಥೆಂಟಿಕ್ ಬಂಗಾರಪೇಟ್ ಸ್ಟೈಲ್ ಅಲ್ಲಿ ಮಾಡ್ತಿದ್ದೇನೆ, ದಯವಿಟ್ಟು ಎಲ್ಲ ಬಂದು ಎಂಜಾಯ್ ಮಾಡಿ, ಸರಿ ಇಲ್ಲ ಅಂದ್ರೆ ನನಗ್ ಮಾತ್ರ ಹೇಳಿ, ಸರಿ ಇದ್ರೆ ಎಲ್ಲರಿಗೂ ಹೇಳಿ, ರೆಡಿ ಮಾಡ್ಕೊಳ್ಳೋಣ, ಏನಾದ್ರೂ ಸಜೆಷನ್ಸ್ ಇದ್ರೆ ಬನ್ನಿ ಟ್ರೈ ಮಾಡಿ.
4: ನಿಮಗೆ ಒಳ್ಳೇದಾಗ್ಲಿ ಶ್ರೀಮತಿ ಜಯಂತಿ ಸಾಕೇತ್ ದಾಸ್ ಅವರಿಗೆ ಹಾಗೂ ನಿಮ್ಮ ಕರ್ನಾಟಕ ಚಾಟ್ ಹೌಸ್ ಅವ್ರಿಗೆ, ಚಾಟ್ ಹೌಸ್ಗೆ ಒಳ್ಳೇದಾಗ್ಲಿ. ಹಾಗೂ ನೀವು ಸಮಯ ಮಾಡಿಕೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು.
5: ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಮಹೇಶ್ ಅವರೇ.
4: ಥ್ಯಾಂಕ್ ಯು.
0: ಸೊ ಬಂಗಾರಪೇಟ
3: ನೋಡಿ ನೋಡ್ಬೇಕು, ಅದೇನು ಖಾರವಾಗಿರುತ್ತೆ ಅನ್ಕೋ.
0: ಇಲ್ಲ ಇಲ್ಲ, ಅದು ಪಾನಿ ತುಂಬ ಕ್ಲಿಯರ್ ಆಗಿರುತ್ತೆ.
3: ಹೌದಾ?
0: ಸೊ ವಾಟರ್ ತರ ಇರುತ್ತೆ, ಅದು ಸ್ಪೆಷಾಲಿಟಿ ಅದು.
3: ಓಕೆ.
0: ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ, ಅದೊಂದು ಟ್ರೇಡ್ ಸೀಕ್ರೆಟ್. ನಾನು ಹೋದಾಗೆಲ್ಲ ಎಲ್ಲೆಲ್ಲಿ ಹೋಗ್ತೀನೋ ಕೇಳ್ತಾ ಇರ್ತೀನಿ, ಹೆಂಗೆ ಮಾಡೋದು, ಇಲ್ಲ ಚಟ್ನಿ ಹೆಂಗೆ ಮಾಡೋದು ಅಂತ ಕೆಲವರು ಹೇಳ್ತಾರೆ. ಬಟ್ ಬಂಗಾರಪೇಟೆ ಹೆಂಗೆ ಮಾಡೋದು
3: ಹೇಳಿಲ್ಲ.
0: ಅದೇನು ಸಮ್ ಫಿಲ್ಟರಿಂಗ್ ಪ್ರೋಸೆಸ್ ಇರಬೇಕು. ತುಂಬಾ ಚೆನ್ನಾಗಿರುತ್ತೆ
3: ಈಗಂತೂ ಪಾನಿಪುರಿ ತುಂಬಾ ಜನಪ್ರಿಯ ಆಗ್ತಾ ಇದೆ ಎಲ್ಲಾ ಕಡೆ ಅಲ್ವಾ. ಪಾರ್ಟಿಗಳಲ್ಲಿ ಅಲ್ಲಿ ಇಲ್ಲಿ ಪಾನಿಪುರಿಯಿಂದಾನೇ ಶುರು ಮಾಡೋದು ವಾಡಿಕೆ ಆಗೋಯ್ತು. ಒಳ್ಳೇದೇನೆ.
0: ಈಗ ಒಂದು ಹಾಡು ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ.

ಬಲೇದಿ ಲೇದು ಮೊದಲು ಇಲ್ಲೆಲ್ಲ ನನ್ನ ಪಾಲು ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ಈಗರಿಗೆ ಔತಣವಿದು ತಗೊಂಡಿ ತನಗೆ ಬಂದು

0: ಈಗ ಒಂದು ಹೆಚ್ ಪಿ ಪೆವಿಲಿಯನ್ 180 R9 AA, 16 GB ರ್ಯಾಮ್, 600 GB ಹಾರ್ಡ್ ಡಿಸ್ಕು, ಆಲ್ ಇನ್ ಒನ್ ಇದೆ ಮಾರಾಟಕ್ಕೆ. ಅಕಸ್ಮಾತ್ ಯಾರಿಗಾದ್ರು ಬೇಕಾದರೆ ನಮಗೊಂದು SMS ಮಾಡಿದ್ರೆ, ಇಲ್ಲ ನಮಗೊಂದು ಕರೆ ಮಾಡಿದ್ರೆ ಅದನ್ನು ನೀವು ಕೊಂಡ್ಕೊಬೋದು. $500 ಇವಾಗ ಸದ್ಯಕ್ಕೆ ಅಡ್ವರ್ಟೈಸ್ ಆಗಿದೆ. ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ ಕಾರ್ಯಕ್ರಮನ ಮುಂದುವರ್ಸೋಣ.
1: Hello, I'm Karen Lang, Director of Lady Anne Funerals. We are a family-owned and operated business in Sydney, and we have proudly served our local community for over 18 years.
2: Lady Anne Funerals aims to exceed expectations by fulfilling client requests to remember and honour their recently passed loved ones. Throughout the process, clients are supported by the same funeral arranger from the small team of ladies in the office at Bladeswood. If you need any guidance or have questions, please call Lady Anne Funerals on 1300 740074. That's 1300 740074.
1: Lady Anne Funerals, where every family is special.
3: 101 Music, an Australian production music catalogue of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR.
4: Are you a person who would like to make a difference in someone's life or even in your community? Then why not consider becoming a volunteer at Sydney Community Services? Sydney Community Services is a not-for-profit organisation that enables residents to maintain their independence at home and in the community. With offices in Lane Cove and Hunters Hill, you can make a difference right here in your local area. For more details on how you can volunteer, simply enter Sydney Community Service into your computer or smartphone's search engine and check out their website, sydneycs.org.
0: New Kiltadera, Toolkit.
5: Part of Bendigo Bank, Community Bank Homebush and North Ryde invest in community outcomes. Radio 2RRR is dedicated to working with local youth through the broadcasting medium, as well as to assist adults who are on their rehabilitation journey. Without the significant support from the Community Bank Homebush and North Ryde, this initiative simply would not be possible.
6: Support the bank that supports your community. Call, email, or visit station sponsor Community Bank Homebush and North Ryde. Part of Bendigo Bank, the better big bank.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಈಗ ನಮಗೊಂದು ದೂರವಾಣಿ ಕರೆ ಬಂದಿದೆ. ನಮಸ್ಕಾರ, ಶ್ರೀಮತಿ ಸಹನಾ ಜವಗಲ್ ಅವರು.
7: ನಮಸ್ಕಾರ,
0: ಹೇಳಿ ಮೇಡಮ್. ಆಹಾರ ಮೇಳ.
7: ನನ್ನ ಹೆಸರು ಸಹನಾ, ಎಲ್ರಿಗೂ ನಮಸ್ಕಾರ. ನಾವು September 5 ಸಿಡ್ನಿ ಕನ್ನಡ ತರಂಗ ವತಿಯಿಂದ ಆಹಾರ ಮೇಳ ಅಂತ ಹೇಳಿ ಟಾರ್ನೆ ಕಮ್ಯುನಿಟಿ ಸೆಂಟರ್ ಅಲ್ಲಿ ಏರ್ಪಾಡ್ ಮಾಡ್ತಾ ಇದೀವಿ. ಎಲ್ಲರೂ ಖಂಡಿತ ಬರಬೇಕು. ಈ ಪ್ರೋಗ್ರಾಮು ಬೆಳಗ್ಗೆ 10:30 ಮಧ್ಯಾಹ್ನ 3:30 ತನಕ ನಡೀತದೆ. 10:00 ಬೆಳಗ್ಗೆನೆ ಕಾಫಿ ಟೀ ಸ್ನಾಕ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ, ಇರುತ್ತೆ ಎಲ್ಲದು. ಆಮೇಲಿಂದ 10:00 ದಸರಾ ಡಾಲ್ ಮೇಕಿಂಗ್ ವರ್ಕ್ಶಾಪ್ ಇರುತ್ತೆ, ಕನ್ನಡ ಕ್ವಿಜ್ ಇರುತ್ತೆ, ಆಮೇಲಿಂದ ಗೆಸ್ಸಿಂಗ್ ಮೂವಿ ಸಾಂಗ್ಸ್ ಇರುತ್ತೆ, ಎಲ್ಲರಿಗೂ ಇರುತ್ತೆ. ಎಲ್ಲಾರು ಬಂದು ಪಾರ್ಟಿಸಿಪೇಟ್ ಮಾಡ್ಬೋದು. ಎಲ್ಲರೂ ತುಂಬಾ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಆಮೇಲಿಂದ 12:00 ನಮ್ಮ ಕರ್ನಾಟಕ ಗ್ರ್ಯಾಂಡ್ ಫುಡ್ ಫೆಸ್ಟಿವಲ್ ಶುರುವಾಗುತ್ತೆ. ಅಲ್ಲಿ ನಿಮಗೆ ಕರ್ನಾಟಕ ಸ್ಪೆಷಾಲಿಟೀಸ್ ಎಲ್ಲ ಸಿಗುತ್ತೆ. ಪುಡಿ ಅಂಡ್ ಪೌರ್ ಅವರಿಂದ ಲೈವ್ ಮಸಾಲ ದೋಸೆ ಸಿಗುತ್ತೆ, ಘೀ ಪುಡಿ ದೋಸೆ, ಇಡ್ಲಿ, ಆಮೇಲಿಂದ ಹೊಸ ತರ ಟರ್ಮರಿಕ್ ಮಿಲ್ಕ್ ಶಾಟ್ಸ್ ನೋಡ್ಬೋದು ಅದೇನಿರುತ್ತೆ ಅಂತ ಹೇಳಿ. ಆಮೇಲಿಂದ ನಾನ್ ಶ್ರೀ ಮೈಸೂರು ತಿಂಡೀಸ್ ನಡೆಸ್ತಾ ಇದ್ದೀನಿ. ಸೊ ಅದರಿಂದ ಬಿಸಿ ಬಿಸಿ ಬೇಳೆ ಒಬ್ಬಟ್ಟು, ಆಮೇಲೆ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಸಿಗುತ್ತೆ. ಆಮೇಲಿಂದ ಮಾವಿನಕಾಯಿ ಲೀಫಿ ಫ್ಲೇವರ್ಸ್ ಅವರಿಂದ ಮಾವಿನಕಾಯಿ ಚರ್ಮುರಿ, ಸ್ಪೆಷಲ್ ಮೈಸೂರು ಚರ್ಮುರಿ, ಆಮೇಲಿಂದ ಟೊಮೊಟೊ ಸ್ಲೈಸ್, ಆಮೇಲಿಂದ ಗೊಜ್ಜೋಲಕ್ಕಿ ಎಲ್ಲ ಸಿಗುತ್ತೆ. ಆಮೇಲಿಂದ ನಿಮಗೆ ಅಯ್ಯಂಗಾರ್ ಬೇಕರಿ ನೆನಪು ಮಾಡೋದಕ್ಕೆ ಮಸಾಲಾ ಮೈಲ್ಸ್ ಅವರಿಂದ ಖಾರ ಮತ್ತೆ ಕಾಂಗ್ರೆಸ್ ಬನ್ ನುಚ್ಚಿನುಂಡೆ ವಿತ್ ಚಟ್ನಿ ಅದು ಸಿಗುತ್ತೆ. ಆಮೇಲಿಂದ ಕರ್ನಾಟಕ ಸ್ಪೆಷಲ್ ಎಲ್ರಿಗೂ ಗೊತ್ತಿರೋ ಹಂಗೆ ಬಂಗಾರಪೇಟ್ ಮಸಾಲ ಪುರಿ, ಪಾನಿಪುರಿ, ಸೇವ್ ಪುರಿ, ಖಾರಾ ಬೇಲ್, ಮೇಲ್ಕೋಟೆ ಪುಳಿಯೋಗರೆ, ಯಾರಿಗ ಬಾಯಲ್ಲಿ ನೀರ್ ಬರ್ತದೆ, ಹಾಲ್ಬಾಯಿ. ಆಮೇಲಿಂದ ಮೈಸೂರ್ ಕೆಫೆ ತಿಂಡಿ ಅವರಿಂದ ಜೋಳದ ವಡೆ ವಿತ್ ಕೊಕೊನಟ್ ಚಟ್ನಿ, ಮೈಸೂರ್ ಪಾಕ್, ಬಾಳೆಕಾಯಿ ಬಜ್ಜಿ. ಆಮೇಲಿಂದ ಚೌ ಚೌ ಬಾತ್, ಎಂ ಟಿ ಆರ್ ಸ್ಪೆಷಲ್ ಚೌ ಚೌ ಬಾತ್. ಆಮೇಲಿಂದ ದಿಲ್ ಪಸಂದ್ ಮದ್ದೂರೊಡೆ. ಆಮೇಲಿಂದ ನಿಮಗೆಲ್ಲ ಸ್ನಾಕ್ಸ್ ಕೊನೆಯದಾಗಿ ಒಂಚೂರು ಕಾಫಿ ಬಾಯಿ ಜೊತೆಗೆ ಒಂಚೂರು ಸವಿಯಣ ಅನ್ನೋದಕ್ಕೆ ಧಾರವಾಡ ಪೇಡ, ಕೋಡ್ ಬಳೆ, ನಿಪ್ಪಟ್ಟು, ಶಂಕರ್ ಪೋಡಿ. ಸೊ ಇಷ್ಟ ಐಟಮು ನಿಮಗೆ. ಇದು ಸುಮ್ಮನೆ ಒಂದು ಬ್ರೀಫ್ ಇಂಟ್ರಡಕ್ಷನ್ ಅಷ್ಟೇ. ನೀವು ಅಲ್ಲಿಗೆ ಬರಬೇಕು ಅದನ್ನು ಸವಿಯೋದಕ್ಕೆ, ನೀವು ಅಲ್ಲಿಗೆ ಸೆಪ್ಟೆಂಬರ್ 5 ಟಾನ್ಲೆ ಕಮ್ಯುನಿಟಿ ಸೆಂಟರ್ ಅಲ್ಲಿಗೆ ಬಂದು ಎಲ್ಲರೂ ತುಂಬಾ ಸಂಖ್ಯೆಯಲ್ಲಿ ಬಂದು ಪ್ರೋತ್ಸಾಹಿಸಬೇಕು ಈವೆಂಟ್ನ.
8: ನೀವು ಹೇಳೋದು ನೋಡಿದ್ರೆ ಅಲ್ಲಿಗೆ ಬರೋರು ಒಂದು 2 ಉಪವಾಸ ಇದ್ದು ಬರಬೇಕು ಅಂತ ಕಾಣಿಸುತ್ತೆ.
0: ಆಮೇಲೆ ಎಂಟ್ರಿ ದರ ಏನಾದ್ರು ಇದೆಯಾ ಎಂಟ್ರಿ?
7: ಎಂಟ್ರಿ ಹೌದು, ನಮಗೆ ಇಲ್ಲಿ ಫ್ಲೈಯರ್ ಅಲ್ಲಿ ರಿಜಿಸ್ಟ್ರೇಷನ್ಗೆ ಅಂತ ಹೇಳ್ಕೊಡ್ತಿದೀವಲ್ಲ, ಪರ್ಸನ್ $10. ಆಮೇಲಿಂದ ಅಲ್ಲಿ ಬಂದ್ಬಿಟ್ಟು ನೀವು ಫುಡ್ನ ಪರ್ಚೇಸ್ ಮಾಡಿ ತಗೋಬಹುದು.
0: ಸೊ September 5 ಶನಿವಾರ
8: ತಾದ್ಲಿ ಕಮ್ಯುನಿಟಿ ಸೆಂಟರ್.
0: ತಾದ್ಲಿ ಕಮ್ಯುನಿಟಿ ಸೆಂಟರ್
8: ಅದು ರೈಲ್ವೆ ಸ್ಟೇಷನ್ ಹತ್ರನೇ ಇರಬೇಕು ನನಗೆ ಗೊತ್ತಿರೋ ಹಾಗೆ.
7: ಹೌದು ಹೌದು.
0: ಧನ್ಯವಾದಗಳು ಶ್ರೀಮತಿ.
7: ಧನ್ಯವಾದಗಳು.
0: ಅದೇ ನಾವು ಮಾತಾಡ್ತಾನೆ ಇರೋಣ, ಮುಂದಿನ ವಾರ ಮಾತಾಡೋಣ. ಆಮೇಲೆ ನಿಮ್ ಜೊತೆನೂ ಮಾತಾಡಬೇಕು ನಿಮ್ಮ ಫುಡ್ ವೆಂಚರ್ ಬಗ್ಗೆ.
7: ಕಾಲ್ ಮಾಡಿ
0: ಖಂಡಿತ. ಧನ್ಯವಾದಗಳು.
7: ಧನ್ಯವಾದಗಳು.
8: ನಮಸ್ಕಾರ.
0: ನಮಸ್ಕಾರ.
7: ನಮಸ್ಕಾರ.
0: ಸೊ ಅದೇ ಆಹಾರ 5
8: ಚೆನ್ನಾಗಿರುತ್ತೆ.
0: ಅದೇ ನೀವು ಹೇಳ್ದಂಗೆ ನಾನು ಹೋದ ವಾರ ಹೇಳ್ತಿದ್ದೆ 3 ಉಪವಾಸ ಮಾಡ್ಬೇಕೇನೋ ಅಂತ. ಬಟ್ 1 ನೋಡಿದ್ರೆ 1 ಶುರು ಮಾಡ್ಕೊಬೇಕೇನ. ಇವತ್ತು ಏಕಾದಶಿ ಬೇರೆ.
8: ಇವತ್ತು ಏಕಾದಶಿ ಅವತ್ತಾಗಿದ್ರೆ ಚೆನ್ನಾಗಿರೋದು.
0: ಅದೇ ಈಗ ಶ್ರೀ ರಮೇಶ್ ಅವರು ನಮ್ಮೂರ ತಿಂಡಿ ಅದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಇವತ್ತು.
8: ಖಂಡಿತ.
9: ನಮಸ್ಕಾರ ಶ್ರೀ ರಮೇಶ್ ಅವರೇ, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
10: ನಮಸ್ಕಾರ ಮಹೇಶ್ ಅವರೇ, ಧನ್ಯವಾದಗಳು.
9: ಆಮೇಲೆ ಹೇಳಿ ಸರ್, ನಮ್ಮೂರ ತಿಂಡಿ ಅ ಟೇಸ್ಟ್ ಆಫ್ ಬೆಂಗಳೂರು ಹೇಗ್ ಶುರು ಮಾಡಿದ್ರು, ನಿಮಗೆ ಇನ್ಸ್ಪಿರೇಷನ್ ಹೇಗ್ ಬಂತು, ಇದರದ್ದು ಜರ್ನಿ ಬಗ್ಗೆ ಸ್ವಲ್ಪ ಹೇಳ್ತೀರಾ?
10: ಖಂಡಿತವಾಗಿ. ನಮ್ಮೂರ ತಿಂಡಿ ಹೇಗೆ ಶುರುವಾಯಿತು ಅಂತಂದ್ರೆ, ನಮ್ಮ ವೈಫ್ಗೆ ಬೇಸಿಕಲಿ ಕುಕಿಂಗ್ ಅಂದ್ರೆ ತುಂಬಾ ಇಷ್ಟ. ಸೊ ಇಟ್ಸ್ ಅ ಪ್ಯಾಷನ್ ಕಲರ್ ಅವಳಿಗೆ. ಸೊ ಈ ತರ ಹೀಗೆ ಮನೆಯಲ್ಲಿ ಯಾವ್ದಾರ ಫಂಕ್ಷನ್ ಆದಾಗ, ಬರ್ತ್ಡೇ ಅಥವಾ ಇನ್ನೇನಾದ್ರು ಗೆಟ್ ಟುಗೆದರ್ ಎಲ್ಲ ಆದಾಗ ಚಾಟ್ಸ್ ಎಲ್ಲ ಮಾಡ್ತಾ ಇದ್ಲು. ಸೊ ಅವಾಗ ಮಸಾಲ ಪುರಿ, ಬೋಂಡಾ ಸೂಪು, ಮದ್ದುರೊಡೆ ಇದೆಲ್ಲ ಟ್ರೈ ಮಾಡ್ತಾ ಇದ್ಲು. ಸರಿ, ಅದು ಟೇಸ್ಟ್ ತುಂಬಾ ಹಿಡಿಸ್ತು ಎಲ್ರಿಗೂ. ಸೊ ಅವಾಗ ಅವ್ರು ಸುಮ್ಮನೆ ಹೇಳ್ತಾ ಇದ್ರು, ನೀವ್ ಯಾಕೆ ಒಂದು ನಿಮ್ದು ರೆಸ್ಟೋರೆಂಟ್ ಅಥವಾ ಆತರ ಏನಾರ ಸ್ಟಾಲ್ ಯಾಕೆ ಮಾಡಬಾರ್ದು ಅಂತ ಜಸ್ಟ್ ಹಾಗೆ ತಮಾಷೆಗೆ ಹೇಳಿದ್ರು ಅಂತ ಅನ್ಕೊಂಡ್ವಿ. ಬಟ್ ಆಮೇಲೆ ಅವಳಿಗೆ ಅನ್ನಿಸ್ತು. ಆಮೇಲೆ ನಮ್ಮ ಇದೇ ತರ ನಮ್ಮ ಫ್ರೆಂಡು ಇನ್ನೊಬ್ರು ಇದ್ದಾರೆ, ಅವ್ರ ಹತ್ರನೂ ನಾವು ಸುಮ್ನೆ ಹಿಂಗೆ ಮಾತಾಡ್ತಾ ಇದ್ವಿ. ಅವರು ಅಂದ್ರು ಯಾಕೆ ನಾವು ಮಾಡಬಾರ್ದು ಅಂತ. ಸರಿ, ಹಂಗೆ ನಾವು ಈ ತರ ಅನ್ಕೊಂಡ್ವಿ, ಇಲ್ಲಾರ ಟ್ರೈ ಮಾಡೋಣ ಹೇಗೆ ಏನು ಅಂತ. ಸರಿ, ಅಷ್ಟೊತ್ತಿಗೆ ಐ ತಿಂಕ್ 2022 ಇಲ್ಲಿ ದೀಪಾವಳಿ ಮೇಳ ಅಂತ ನಡೆಯುತ್ತೆ ಕಾರಮಟ್ಟದಲ್ಲಿ. ಸೊ ದೀಪಾವಳಿ ಮೇಳನಲ್ಲಿ ಯಾರೋ ಒಬ್ರು ಫ್ರೆಂಡ್ ಹೇಳಿದ್ರು, ನೀವಲ್ಲಿ ಯಾಕೆ ಒಂದು ಸ್ಟಾಲ್ ಹಾಕ್ಬಾರ್ದು. ಸರಿ, ಇಟ್ಸ್ ಲೈಕ್ ಎ ಪಾಪ್ ಅಪ್ ಸ್ಟಾಲ್ ಅಂತ, ಅದನ್ನ ಟ್ರೈ ಮಾಡಿ ಅಂತ ಹೇಳಿದ್ರು. ಸರಿ, ನಾವು ಮತ್ತೆ ನಮ್ ವೈಫ್ ಶ್ರೀದೇವಿ, ಇನ್ನೊಬ್ರು ಫ್ರೆಂಡ್ ಇದಾರೆ ರಾಜೇಶ್ ಅಂತ. ಸೊ ನಾವು ಎಲ್ಲ ಸೇರಿ, ಮತ್ತೆ ಅವ್ರ ಸಿಸ್ಟರ್ ಒಬ್ರು ಇದ್ರು ಅವಾಗ, ಎಲ್ಲ ಒಟ್ಟಿಗೆ ಸೇರಿ ನಾವು ಈ ದೀಪಾವಳಿ ಮೇಳದಲ್ಲಿ ನಮ್ದು ಒಂದು ಸ್ಟಾಲ್ ಯಾಕೆ ಹಾಕ್ಬಾರ್ದು ಅಂತ ಅನ್ಕೊಂಡು ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಡೀಟೇಲ್ಸ್ ಎಲ್ಲ ತಗೊಂಡು ಆಮೇಲೆ ಒಂದು ಸ್ಟಾಲ್ ಹಾಕಿದ್ವಿ. ಸರಿ, ಅದಕ್ಕೆ ಇನ್ನೂ ಕೆಲವೊಂದು ಫ್ರೆಂಡ್ಸ್ ಎಲ್ಲ ಬಂದು ಹೆಲ್ಪ್ ಮಾಡಿದ್ರು. ಸೊ ಅದಕ್ಕೆ ಅವಾಗ ಏನೇನು ಮೆನು ಮಾಡಬೇಕು ಅನ್ಕೊಂಡ್ರೆ, ಮೇನ್ ಮಸಾಲ ಪುರಿ ನಮ್ದು ಎಲ್ಲರಿಗೂ ಕ್ಲಿಕ್ ಆಗಿತ್ತು, ಯಾಕಂದ್ರೆ ಎಲ್ಲರಿಗೂ ಗೊತ್ತಿತ್ತು ಟೇಸ್ಟ್ ಮಾಡಿದ್ರು.
9: ಖಂಡಿತ.
10: ಸರಿ, ಅವರೆಲ್ಲ ಅದನ್ನ ಐಟಮ್ ಒಂದು ಹಾಕಿ, ಅದಾದ್ಮೇಲೆ ಇನ್ಯಾವ್ದಾದ್ರು ಒಂದು 2-3 ಐಟಮ್ ಹಾಕಿ ಅಂತ ಹೇಳಿದ್ರು. ಸರಿ, ಹಾಗೆ ದೀಪಾವಳಿ ಮೇಳನಲ್ಲಿ ಮಸಾಲ ಪುರಿ, ಬೋಂಡ ಸೂಪು, ಮದ್ದೂರ್ ವಡೆ, ಪಾನಿಪುರಿ ಈ ತರ ಮಾಡಿದ್ವಿ. ಸರಿ, ನಮ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಆ ಸ್ಟಾಲ್ ನಲ್ಲಿ. ತುಂಬಾ ದೊಡ್ಡ ಕ್ಯೂ ಇತ್ತು. ಇನ್ಫ್ಯಾಕ್ಟ್ ಹೇಳ್ಬೇಕು ಅಂತಂದ್ರೆ ಫಸ್ಟ್ ಟೈಮ್ ಮಾಡಿದ್ ನಾವು ಅದನ್ನ, ಇನ್ಫ್ಯಾಕ್ಟ್ ಲೈಫ್ ಅಲ್ಲೇ ಫಸ್ಟ್ ಟೈಮ್ ಸ್ಟಾಲ್
9: ಹಾಕಿದ್ವಿ.
10: ಸರಿ, ತುಂಬಾ ಜನ ಬಂದ್ರು, ಬಟ್ ಆಮೇಲೆ ಪಾಪ ಎಷ್ಟೋ ಜನ ವಾಪಸ್ ಹೋಗ್ಬೇಕಾಯ್ತು, ಯಾಕಂದ್ರೆ ಟೈಮ್ ಆಗೋಯ್ತು. ಬಟ್ ನಾವು ಎಷ್ಟು ಸಾಧ್ಯನೋ ಅಷ್ಟು ಸರ್ವ್ ಮಾಡಿದ್ವಿ, ಬಟ್ ಅಲ್ಲಿ ಟೈಮ್ ರೆಸ್ಟ್ರಿಕ್ಷನ್ ಇತ್ತಲ್ಲ. ಸರಿ, ಆಮೇಲೆ ಜನ ಬಂದವರೆಲ್ಲ ತುಂಬಾ ಹೇಳಿದ್ರು, ನೀವ್ ಯಾಕೆ ಒಂದು ಓನ್ ರೆಗ್ಯುಲರ್ ಆಗಿ ಒಂದು ಸ್ಟಾಲ್ ಮಾಡಬಾರ್ದು, ಒಂದು ನಿಮ್ದು ಒಂದು ಪ್ಲೇಸ್ ಯಾಕೆ ಶುರು ಮಾಡಬಾರ್ದು ಅಂತ. ಸರಿ, ನಾವು ಆಯ್ತು ಆಯ್ತು ಅಂತ ಹೇಳಿ ಯೋಚನೆ ಮಾಡಿ ಡಿಸೈಡ್ ಮಾಡ್ತೀವಿ ಅಂತ ಹೇಳಿದ್ವಿ. ಬಟ್ ಆಮೇಲೆ ಫಾಲೋ ಅಪ್ ಮಾಡಿದ್ರು, ನಮ್ದು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಇಸ್ಕೊಂಡಿದ್ರು. ಸರಿ, ಹಿಂಗೆ ಎಲ್ಲರೂ ಅವಾಗ ಹೇಳ್ತಾ ಇದ್ರು. ಸರಿ, ಅದಾದ್ಮೇಲೆ ಐ ಥಿಂಕ್ 2023 ನಲ್ಲಿ ನಾವು ಒಂದು ಯಾವ್ದಾರ ಒಂದು ಪ್ಲೇಸ್ ಅಲ್ಲಿ ಶುರು ಮಾಡೋಣ, ರೆಗ್ಯುಲರ್ ಆಗಿ ಅಟ್ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಆತರ ಒಂದ್ ದಿವಸ ಮಾಡೋಣ ಅಂತ ಅನ್ಕೊಂಡ್ವಿ. ಸರಿ, ಅವಾಗ ನಮ್ಗೆ ಹತ್ರ ಇದ್ದಿದ್ದು, ನಾವು ಅವಾಗ ಇದ್ರಲ್ಲಿ ಇದ್ವಿ ಕೇಶವ ಗಾರ್ಡನ್ ಕ್ವೇಕರ್ ಸಿಲ್ ಹತ್ರ. ಸರಿ, ಅಲ್ಲಿಗೆ ಹತ್ರ ಇದ್ದಿದ್ದು ಒಂದು ಇಂಡಿಯನ್ ಸ್ಟೋರ್ ಅಂದ್ರೆ ಕ್ವೇಕರ್ ಸಿಲ್ ರಾಧೆ.
9: ರಾಧೆ, ಕರೆಕ್ಟ್.
10: ಸರಿ, ಅಲ್ಲಿ ಹೋಗಿ ವಿಚಾರಿಸಿದ್ವಿ ಅದ್ರ ಓನರ್ನ, ಈ ತರ ಒಂದು ಮಸಾಲ ಪುರಿ ಈ ತರದೆಲ್ಲ ನಮ್ಗೆ ಸೌತ್ ಇಂಡಿಯನ್ ಬೇಸಿಕಲಿ ಬೆಂಗಳೂರು ಟೇಸ್ಟ್ ಇರೋ ಒಂದು ಚಾಟ್ ಸ್ಟಾಲ್ ಮಾಡ್ಬೇಕು ಅಂತ ಹೇಳಿವಿ. ಸಂಡೇ ಈವ್ನಿಂಗ್ ಮಾತ್ರ ಒಂದು 2-3 hours ಮಾಡ್ಬೋದಾ ಅಂತ ಕೇಳಿದ್ವಿ. ಸರಿ, ಅವ್ರು ಆಯ್ತು ಏನು ಅದೆಲ್ಲ ವಿಚಾರಿಸಿದ್ರು ಏನು ಇತ್ತ ಹೇಗೆ ಅಂತ. ಸರಿ, ನಾವೆಲ್ಲ ಹೇಳಿದ್ವಿ, ಆಮೇಲೆ ಆಯ್ತು ಟ್ರೈ ಮಾಡಿ, ಕ್ಲಿಕ್ ಆದ್ರೆ ಓಕೆ ಕಂಟಿನ್ಯೂ ಮಾಡ್ಬೋದು ಅಂತ ಹೇಳಿದ್ರು. ಸರ್, ಒಂದು ಆಪರ್ಚುನಿಟಿ ಕೊಟ್ರು ಅವರು. ಸರಿ, ಆವಾಗಿಂದ ನಾವು ಅಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಸಂಡೇಸ್ ಈವ್ನಿಂಗು ಫಸ್ಟ್ ಅದೇ ಹೊರಗಡೆನಲ್ಲಿ ಒಂದು ಟೇಬಲ್ ಹಾಕೊಂಡು ಎಲ್ಲ ಐಟಮ್ಸ್ ಎಲ್ಲ ಕೊಡಕ್ ಶುರು ಮಾಡಿದ್ವಿ. ತುಂಬಾ ಜನ ಅವಾಗ, ಯಾಕಂದ್ರೆ ಮಸಾಲೆ ಪುರಿ ಎಲ್ಲೂ ಸಿಗ್ತಾ ಇರ್ಲಿಲ್ಲ, ತುಂಬಾ ಜನ ಬಂದು ಒಳ್ಳೆ ರೆಸ್ಪಾನ್ಸ್ ಕೊಟ್ಟು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟು ತುಂಬಾ ಪ್ರೋತ್ಸಾಹ ಕೊಟ್ಟರು ನಮ್ಗೆ. ಸೊ ಅವತ್ತು ಸ್ಟಾರ್ಟ್ ಆಯ್ತು 2023 ನಲ್ಲಿ. ಸೊ ಇವತ್ತಿನವರೆಗೂ ನಡ್ಕೊಂಡು ಹೋಗ್ತಾ ಇದೆ.
9: ಅಂದ್ರೆ ನಿಮ್ದು ಈಗಲೂ ಕ್ವೇಕರ್ಸ್ ಹಿಲ್ ರಾಧೆಲೆ ನಿಮ್ದು ಸಂಡೇಸ್ 5 ಗಂಟೆಯಿಂದನಾ?
10: ಹಾ, ಸಂಜೆ 5 ರಿಂದ 8:30-9 ಗಂಟೆವರೆಗೂ.
9: 8:30 ತನಕ. ಓಕೆ. ಅಂದ್ರೆ ಇದು ಪಾರ್ಕಿಂಗ್ ಎಲ್ಲ ಏನು ತೊಂದರೆ ಇಲ್ವೇನೋ? ಅಲ್ಲ
10: ಇಲ್ಲ, ಅಲ್ಲಿ ಆಕ್ಚುಲಿ ಕಂಪ್ಯೂಟರ್ ಪಾರ್ಕಿಂಗು ಇದೆ, ಪ್ಲಸ್ ರೋಡ್ ಸೈಡ್ ಪಾರ್ಕಿಂಗು ತುಂಬಾ ಇದೆ. ಸೊ ಪಾರ್ಕಿಂಗ್ ಏನು ಸಮಸ್ಯೆ ಇಲ್ಲ.
9: ಅದೇ ಅದೇ, ಯಾಕಂದ್ರೆ ಮದ್ದೂರಡೆ ಮತ್ತೆ ಬೋಂಡಾ ಸೂಪ್ ತುಂಬಾ ಕಡೆ ಮಾಡಲ್ಲ, ಯಾಕಂದ್ರೆ ಈಗ ಅದೇ ಮಸಾಲಾ ಪುರಿ ಎಲ್ಲ ಮಾಡ್ತಾರೆ. ಬಟ್ ಮದ್ದೂರಡೆ ಬೋಂಡಾ ಸೂಪ್
10: ನಾವು ಮಾಡಿದಾಗ ತುಂಬಾ ಎಷ್ಟೋ ಜನ ಗೊತ್ತೇ ಇರ್ಲಿಲ್ಲ
9: ಬೋಂಡಾ ಸೂಪ್.
10: ಅದನ್ನ ನಾವು ಇಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂತ ತುಂಬಾ ಅನ್ಕೊಂಡಿದ್ವಿ, ಬಟ್ ಹಂಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ತು ಅದಕ್ಕೆ.
9: ವಂಡರ್ಫುಲ್. ಫಿಲ್ಟರ್ ಕಾಫಿ ಕೂಡ ಇದೆ, ಫಿಲ್ಟರ್ ಕಾಫಿ ಹಾಗೂ ಟೀ ಕೂಡ.
10: ಮೇನ್ಲಿ ಫಿಲ್ಟರ್ ಕಾಫಿ ಮಾಡ್ತೀವಿ. ಯಾಕಂದ್ರೆ ಮಸಾಲೆ ಮಸಾಲ ಪುರಿ ಅದೆಲ್ಲ ತಿಂದಾದ್ಮೇಲೆ ಒಳ್ಳೆ ಫಿಲ್ಟರ್ ಕಾಫಿ
9: ಬೇಕೇ ಬೇಕು. ಅಬ್ಸಲ್ಯೂಟ್ಲಿ,
10: ಒಳ್ಳೆ ಕಾಂಬಿನೇಷನ್ ಅದು. ಸೊ ಅದಕ್ಕೆ ಫಿಲ್ಟರ್ ಕಾಫಿ ಮಾಡಿದ್ವಿ.
9: ಅಂದ್ರೆ ನಿಮ್ದೇ ಮನೇಲಿ ಮಾಡೋ ಮಸಾಲೆ ಎಲ್ಲ?
10: ಎಲ್ಲ ಮನೇಲೆ ಮಾಡ್ತೀವಿ ಸರ್, ಫ್ರೆಶ್ ಆಗಿ ಪ್ರತಿ ವಾರನು ಮಾಡ್ತೀವಿ. ಯಾವ್ದನ್ನು ಹಿಂದಿನ ವಾರದಾಗ್ಲಿ ಆತರ ಯಾವ್ದು ಯೂಸ್ ಮಾಡಲ್ಲ. ಬ್ರೂಕು ಸಾಮಾನ್ ತಂದು ಫ್ರೆಶ್ ಪ್ರಿಪೇರ್ ಮಾಡಿ ಯೂಸ್ ಮಾಡ್ತೀವಿ.
9: ಮತ್ತೆ ನೀವು ಇದು ಕೇಟ್ರಿಂಗ್ ಅದೆಲ್ಲ ಮಾಡ್ತೀರಾ? ಇವಾಗ ಯಾವ್ದಾದ್ರು ಬರ್ತ್ಡೇ ಪಾರ್ಟಿಗಳು ಇಲ್ಲ ಯಾವ್ದಾದ್ರು ಒಂದು ಫಂಕ್ಷನ್ ಇತ್ತು ಅಂದ್ರೆ?
10: ತಗೊಳ್ತೀವಿ ಸರ್, ಡಿಪೆಂಡಿಂಗ್ ಅಪ್ ನಮ್ದು ಅವೈಲೇಬಿಲಿಟಿ. ಯಾಕಂದ್ರೆ ನಮ್ ಸ್ಟಾಲ್ ಇರೋ ದಿವಸ ಆದ್ರೆ ಸ್ವಲ್ಪ ನಮ್ಗೆ
9: ಕ್ಲಾಶ್
10: ಆಗುತ್ತೆ, ಅದರ್ವೈಸ್ ಬೇರೆ ದಿವಸ ಆದ್ರೆ ಇವೆಂಟ್ಗಳು ಏನಾರು ಇದ್ರು ಕನ್ನಡ ಸಂಘ ಪ್ರೋಗ್ರಾಮ್ಗೂ ಆತರ ಎಲ್ಲ ಮಾಡ್ಕೊಟ್ಟಿದೀವಿ ಕೇಟರಿಂಗ್.
9: ಬೆಲೆಗಳು ಸರ್?
10: ನಮ್ದು ಸರ್ ಎಲ್ಲ ನಾವು ಒಂದೇ ಪ್ರೈಸ್ ಇಟ್ಟಿದೀವಿ. ಯಾಕಂತಂದ್ರೆ ಕೆಲವೊಂದ್ಸತಿ ಅವ್ರಿಗೆ ಅಲ್ಲಿ ಬೇರೆ ಐಟಮ್ ಬೇಕು ಅಂತ ಅನ್ಸುತ್ತೆ ಬೇರೆಯವ್ರು ನೋಡಿ, ಎಕ್ಸ್ಚೇಂಜ್ ಮಾಡೋದು ಈಸಿ ಆಗುತ್ತೆ.
9: ಕರೆಕ್ಟ್.
10: ಅದಕ್ಕೆ ಎಲ್ಲಾನು ಸಿಂಗಲ್ ಪ್ರೈಸ್ ಮಾಡಿ ಇಟ್ಬಿಟ್ಟಿದೀವಿ, ಒಂದು $8 ಹಂಗೆ ಎಲ್ಲ ಐಟಮ್ ಯಾವ್ದು ಬೇಕಾದ್ರು ತಗೋಬಹುದು. ಅವರು ಚೇಂಜ್ ಮಾಡ್ಕೊಳಕ್ಕೂ ಈಸಿ ಆಗುತ್ತೆ ಅವ್ರಿಗೆ. ಅಂಡ್ ರೀಸನಬಲ್, ನಾವೇನು ಪ್ರೈಸ್ ಜಾಸ್ತಿ ಮಾಡಿಲ್ಲ, ಅದೇ ಪ್ರೈಸ್ ಇಟ್ಟಿದ್ದೀವಿ. ಅಂಡ್ ವೆರಿ ಗುಡ್ ಕ್ವಾಲಿಟಿ ಕೊಡ್ತಾ ಇದೀವಿ. ಕಂಪ್ರಮೈಸ್ ಆಗಿಲ್ಲ ಕ್ವಾಲಿಟಿನಲ್ಲಿ.
9: ಕ್ವಾಲಿಟಿ ಅದೇ 2023 ಇಂದ ಮಾಡ್ತಿದ್ದೀರಾ ಅಂದ್ರೆ ಆಯ್ತಲ್ಲ, ಆಗ್ಲೇ ಆಲ್ಮೋಸ್ಟ್ 150-160 ವಾರ ಮಾಡಿರ್ತೀರಾ
10: ನೀವು? ಹಾ ಸರ್, ಒಂದಂದ್ರೆ ನಮ್ದು ಲಾಂಗ್ ವೀಕೆಂಡ್ಸ್ ಓಪನ್ ಇರೋದಿಲ್ಲ.
9: ಓಪನ್ ಇರಲ್ಲ. ಓಕೆ.
10: ಅವಾಗ ಸುಮಾರು ಜನ ಎಲ್ಲ ಹೊರಗಡೆ ಹೋಗ್ತಾರೆ, ಹಂಗಾಗಿ ನಮಗೂ ಒಂದು ಬ್ರೇಕ್ ಬೇಕಲ್ಲ.
9: ಬೇಕೇ ಬೇಕಲ್ಲ. ಯಾಕಂದ್ರೆ ನಿಮಗೆ ಅಲ್ಲಿ ಒಂದು 3-4 ಅವರ್ಸ್ ನೀವು ಸ್ಟಾಲ್ ಓಪನ್ ಮಾಡಬೇಕು ಅಂದ್ರೆ ನಿಮ್ಗೆ ಒಂದು 8 ಅವರ್ಸ್ ಎಫರ್ಟ್ ಇರುತ್ತೆ, ಇನ್ನೂ ಜಾಸ್ತಿ ಇರುತ್ತೆ.
10: ಡೆಫಿನೆಟ್ಲಿ, ಖಂಡಿತವಾಗ್ಲು. ಯಾಕಂದ್ರೆ ಅದೆಲ್ಲ ನಾವು ಪರ್ಚೇಸ್ ಮಾಡಿ ತಂದು ಪ್ರಿಪೇರ್ ಮಾಡಿ ಪ್ಯಾಕಿಂಗ್ ಮಾಡಿ ಮತ್ತೆ ವೈಂಡ್ ಅಪ್ ಮಾಡೋದು ಅಷ್ಟೇ ಕೆಲಸ.
9: ಕರೆಕ್ಟ್ ಕರೆಕ್ಟ್. ಆಮೇಲೆ ನಮ್ಮ ಕೇಳುಗರಿಗೆ ಏನಾದ್ರು ಇದೆಯಾ ನಿಮ್ಮ ಸಂದೇಶ?
10: ಸರ್, ನಾನು ನಿಮ್ಮ ಮೂಲಕ ಎಲ್ಲ ಸಿಡ್ನಿ ವಾಚಕರಿಗೆ ಎಲ್ಲ ಜನಗಳಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮನ್ನು ಇಷ್ಟು ವರ್ಷ ತುಂಬಾ ಪ್ರೋತ್ಸಾಹ ಮಾಡಿ ತುಂಬಾ ಚೆನ್ನಾಗಿ ಫೀಡ್ಬ್ಯಾಕ್ ಕೊಟ್ಟು ಇಷ್ಟು ವರ್ಷ ನಮ್ಗೆ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಬರ್ತಾ ಇರಿ, ನಿಮ್ ಪ್ರೋತ್ಸಾಹ ಇರಲಿ, ಮತ್ತೆ ನಿಮ್ಗೆ ಒಳ್ಳೆ ರುಚಿ ಕೊಡ್ಬೇಕು. ನಿಮ್ಮ ಫ್ಯಾಮಿಲಿ, ನಿಮ್ ಫ್ರೆಂಡ್ಸ್ ಎಲ್ರಿಗೂ ಹೇಳಿ, ಎಲ್ರು ಕರ್ಕೊಂಡ್ ಬನ್ನಿ. ನಿಮ್ಗೆ ಯಾವತ್ತೂ ನಾವು ಡಿಸಪಾಯಿಂಟ್ ಮಾಡೋಲ್ಲ. ನಿಮ್ಗೆ ಬೆಂಗಳೂರಲ್ಲಿ ಹಿಂಗೆ ಟೇಸ್ಟ್ ಸಿಗುತ್ತೋ ಅದೇ ಟೇಸ್ಟ್ ನಾವು ಕೊಡ್ತೀವಿ.
9: ಹೇಗಿದ್ರು ವಿಂಟರ್ ಬೇರೆ, ಚಳಿಗೆ ನಥಿಂಗ್ ಲೈಕ್ ಮಸಾಲಾ ಪುರಿ ಮತ್ತೆ ಕಾಫಿ.
10: ಖಂಡಿತ ಈ ವೆದರ್ ಗಂತೂ ತುಂಬಾ ಸೂಪರ್ ಇದದು.
9: ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಸೊ ಧನ್ಯವಾದಗಳು ಶ್ರೀ ರಮೇಶ್ ಅವರೇ, ನೀವು ಸಮಯ ತಗೊಂಡು ನಮ್ಮ ಜೊತೆ ಮಾತಾಡಿದ್ದಕ್ಕೆ
10: ತುಂಬಾ ಧನ್ಯವಾದಗಳು ಮಹೇಶ್ ಅವರೇ. ನೀವು ನಮಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ, ಈ ಮೂಲಕ ನಾವು ನಮ್ಮ ಒಂದು ಸ್ಟಾಲ್ ಬಗ್ಗೆ ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮ್ಮ ಕಡೆಯಿಂದ. ನಮ್ಮೂರ ತಿಂಡಿಯಿಂದ ತುಂಬಾ ಥ್ಯಾಂಕ್ಸ್.
0: ನಮ್ಮೂರ ತಿಂಡಿ ಶ್ರೀಮತಿ ಶ್ರೀದೇವಿ ಹಾಗೂ ಶ್ರೀ ರಮೇಶ್ ಅವರು ಇವತ್ತು ಸಾಯಂಕಾಲ 5:30 8 ತನಕ ಇರುತ್ತೆ, ಕ್ವೇಕರ್ಸ್ ಹಿಲ್ ರಾಧೆ. ಸೊ ಎಲ್ಲರೂ ದಯವಿಟ್ಟು ಹೋಗಿ ನಮ್ಮಲ್ಲೇ ನೋಡಿ ಎಷ್ಟು ಜನ ಇದ್ದಾರೆ ಎಷ್ಟು ಅಂತ
8: ನೋಡಿ ನೋಡಿ.
0: ಈಗ ಇನ್ನೊಂದು ಸ್ಪಾನ್ಸರ್ ಸಂದೇಶ ಕೇಳಿ.
8: ಖಂಡಿತ ಖಂಡಿತ.
11: Looking for something unique to do? Well, visit the Artisans in the Park Markets on Saturday the 5th of September at Tram Sheds Forest Lodge from 10 a.m. to 3 p.m. Explore the upper and lower levels filled with handcrafted jewellery, ceramics, textiles, homewares, fashion, original art and so much more. Enjoy live music, meet the makers and support this not-for-profit community market. There's plenty of parking and entry is free. For more details, visit artisansinthepark.org.au.
12: Triple R is your local sound to the world. On Sundays, from 11 a.m. until 9 p.m, we broadcast in 5 languages other than English. We have Hungarian, Kannada, Hindi, Cantonese, and Armenian language programs. Please see our Sunday program guide on our website for more details. That's 2RRR.org.au.
0: ನೀವು ಕೇಳ್ತಾ ಇದ್ದೀರಾ 2RRR ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮ. ಇವತ್ತು ನಾವು ಬರೀ ಊಟದ ಬಗ್ಗೆ ಮಾತಾಡ್ತಾ
8: ಇದ್ದೀವಿ,
0: ಊಟ ತಿಂಡಿ ಎಲ್ಲ. ಈಗ ಇನ್ನೊಂದೊಂದು ಹೊಸ ವೆಂಚರ್, ಅವ್ರನ್ನ ನಾನು ಸಿಂಗಿಂಗ್ ಹೋಮ್ ಶೆಫ್ ಅಂತ ಕರಿತೀನಿ, ಶ್ರೇಯಾ ನಾಗೇಂದ್ರ ಅವ್ರೇನು ಹೇಳ್ತಾರೆ ಕೇಳೋಣ.
9: ನಮಸ್ಕಾರ ಶ್ರೇಯಾ ನಾಗೇಂದ್ರ, ಸಿಡ್ನಿ ಕನ್ನಡವಾಣಿ ಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ.
13: ನಮಸ್ಕಾರ ಮಹೇಶ್ವರೇ, ಸಿಡ್ನಿ ಕನ್ನಡವಾಣಿ ರೇಡಿಯೋ ತಂಡಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಂಗೆ ಬಹಳ ಖುಷಿ ಆಗುತ್ತೆ ಸಿಡ್ನಿನಲ್ಲಿ ಕನ್ನಡ ಕೇಳೋದಕ್ಕೆ ಒಂದು ನಮಗ್ ಗೊತ್ತಿದೆ ಇಲ್ಲಿ ಕನ್ನಡದ ಒಂದು ಕಾರ್ಯಕ್ರಮ ನಡೀತಾ ಇದೆ, ಒಂದು ಬಾಲುನಿ ಕೇಂದ್ರ ಇದೆ ಅಂತ ಕೇಳೋದಕ್ಕೆ ಬಹಳ ಖುಷಿ ಆಗುತ್ತೆ.
9: ಧನ್ಯವಾದಗಳು. ಆಮೇಲೆ ಹೇಳಿ ನಿಮ್ಮ ಹೋಮ್ ಶೆಫ್ ಸಿಡ್ನಿ ಬಗ್ಗೆ.
13: ಹಾ, ನಾನು ಇದನ್ನ ಕೋವಿಡ್ ಟೈಮ್ನಲ್ಲಿ ಆಕ್ಚುಲಿ ಸ್ಟಾರ್ಟ್ ಮಾಡಿದ್ದು. ಏನಂದ್ರೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇತ್ತು, ಆಸ್ಟ್ರೇಲಿಯಾಗೆ ಪೇರೆಂಟ್ಸ್ ಬರಕ್ ಆಗ್ತಾ ಇರ್ಲಿಲ್ಲ. ಅಂಡ್ ಈ ಐಡಿಯಾ ನನಗ್ ಬಂದಿದ್ದೆ ಪೋಸ್ಟ್ ಪಾರ್ಟಮ್ ಮದರ್ಸ್, ಮತ್ತೆ ಅಂದ್ರೆ ಈಗ ತಾನೇ ಮಗು ಹುಟ್ಟಿರೋ ಅಮ್ಮಂದ್ರಿಗೆ ಸ್ವಲ್ಪ ಹೆಲ್ಪ್ ನೆಸೆಸಿಟಿ ಇದ್ದೇ ಇರತ್ತೆ. ಅವರು ಅವ್ರಿಗೆ ಯಾರಾದ್ರೂ ಒಬ್ರು ಮನೇಲಿ ಬಂದು ಅವ್ರಿಗೆ ಕಿಚನ್ ಹ್ಯಾಂಡ್ ಆಗಿ ಹೆಲ್ಪ್ ಮಾಡೋದಾಗ್ಲಿ, ಅಥವಾ ಅವ್ರಿಗೆ ಊಟ ಮಾಡ್ಕೊಡೋದಾಗ್ಲಿ, ಅಥವಾ ಒಂದ್ ಯಾಕಂದ್ರೆ ಮನೇಲಿ ಆಲ್ರೆಡಿ ಇನ್ನೊಂದ್ ಮಗು ಇದೆ ಅಥವಾ ಆತರ ಏನಾದ್ರು ಇದ್ದಾಗ ಆಫೀಸ್ ದುನು ಮ್ಯಾನೇಜ್ ಮಾಡ್ಕೊಂಡು ಇದ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆವಾಗ ನಾನು ಶುರು ಮಾಡಿದ್ದು. ಮಧ್ಯದಲ್ಲಿ ಒಂದ್ ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ ಇದರಿಂದ, ಆಮೇಲೆ ಇವಾಗ ಮತ್ತಿರ್ಗ ಇದ್ರ ಒಂಥರ ನನ್ನ ಪ್ಯಾಷನ್ ಅಂತಾನೆ ಹೇಳ್ಬೋದು. ಸೊ ಸಿಡ್ನಿಲಿ ಬಹಳಷ್ಟು ಜನ ನನ್ನ ಗಾಯಕಿಯಾಗಿ ಗುರುತಿಸ್ತಾರೆ. ಸೊ ಇದು ಕಡಿಮೆ ಜನಕ್ಕೂ ಗೊತ್ತಿದೆ ದಟ್ ನಾನು ಅಡುಗೆರು ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ನೋದು.
9: ಇಲ್ಲ ನಾನು ಅದೇ ಕೇಳಬೇಕು ಅನ್ಕೊಂಡೆ, ಅಡುಗೆ ಜೊತೆ ಅದರಲ್ಲೂ ಹಿಂದೆ ಹಾಡ್ತಾ ಇರ್ತೀರೇನೋ ಅಂತ ಅಡುಗೆ ಮಾಡ್ಬೇಕಾದ್ರೆ. ಫ್ರೀ ಕಾನ್ಸರ್ಟ್, ಫ್ರೀ ಕಾನ್ಸರ್ಟ್ ಇನ್ಕ್ಲೂಡೆಡ್ ಅಂತ.
13: ಹೌದು ಅದು ಇದೆ, ಕೆಲವರು ಹಂಗೂ ಕೇಳ್ತಾರೆ ಹಾಡ್ಕೊಂಡು ಕೆಲಸ ಮಾಡ್ತಾದ್ರೆ ಇನ್ನ ಖುಷಿ ಆಗತ್ತೆ, ರೇಡಿಯೋ ಬ್ಯಾಕ್ ಗ್ರೌಂಡ್ ಅಲ್ಲಿ ಓಡಾಡ್ತಾ ಇದೆ ಅಂತ.
9: ವಂಡರ್ಫುಲ್ ವಂಡರ್ಫುಲ್. ಆಮೇಲೆ ಹೇಳಿ ನಿಮ್ಮ ಸ್ಪೆಷಾಲಿಟಿ ಏನು?
13: ನನ್ಗೆ ಆಕ್ಚುಲಿ ಅಂದ್ರೆ ಸ್ಪೆಷಾಲಿಟಿ ಅಂತ ನೋಡಕ್ ಹೋದ್ರೆ ಇಲ್ಲಿ ಬೆಂಗಳೂರು ಊಟ ತಿಂಡಿ ಬಹಳ ಕಡಿಮೆ ಏನು ಅವೈಲಬಿಲಿಟಿ ಇದೆ ಅಂತ ನನಗನ್ಸತ್ತೆ. ಇಲ್ಲಿ ಬೆಂಗಳೂರಿನ ಸ್ಪೆಷಲ್ ಫುಡ್ ಅಂತ ಏನ್ ಹೇಳ್ತೀವಿ ಅದು ಇಲ್ಲಿ ಸಿಗೋದು ಸ್ವಲ್ಪ ಕಡಿಮೆ. ಯಾಕಂದ್ರೆ ಯಾವ ಒಂದು ಬೆಂಗಳೂರಿನ ಒಂದು ರೆಸ್ಟೋರೆಂಟ್ ಕೂಡ ಈಗ ಇನ್ನೂ ಇಲ್ಲಿ ಬಂದಿಲ್ಲ, ಎಲ್ಲ ಸಣ್ಣ ಸಣ್ಣದಾಗ ಒಂದು ಫುಡ್ ಕಾರ್ಟ್ ಆತರ ಇದೆ. ಸೊ ನನಗೆ ಇದನ್ನ ಸ್ಟಾರ್ಟ್ ಮಾಡಿದಾಗ ಇದಕ್ ಮುಂಚೆ ನಾನು ಕೇಟ್ರಿಂಗ್ ಕೂಡ ಮಾಡ್ತಾ ಇದ್ದೆ. ಆವಾಗ ನನಗೆ ತುಂಬಾ ರಿಕ್ವೈರ್ಮೆಂಟ್ಸ್ ಬಂದಿದ್ದು ಬೆಂಗಳೂರು ಅಯ್ಯಂಗಾರ್ ಬೇಕರಿ ಫುಡ್ ಪ್ರಾಡಕ್ಟ್ಸ್ ಲೈಕ್ ಪಫು ದಿಲ್ ಪಸಂದ್ ಅದ್ರದ್ದೆಲ್ಲ ತುಂಬಾ ಆರ್ಡರ್ಸ್ ಬರೋದು. ಆಮೇಲೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅದ್ರದ್ದೆಲ್ಲ ಆರ್ಡರ್ಸ್ ಜಾಸ್ತಿ ಬರ್ತಾ ಇತ್ತು. ಸೊ ಹಂಗಾಗಿ ಬೆಂಗಳೂರು ಸ್ಪೆಷಾಲಿಟಿ ಅಂತೂ ಖಂಡಿತ. ಅದಲ್ಲದೆ ಉತ್ತರ ಭಾರತೀಯ ಶೈಲಿಯ ಖಾದ್ಯಗಳನ್ನು ಕೂಡ ಮಾಡ್ತೀನಿ. ಅದರಲ್ಲಿ ಪನ್ನೀರು ಸ್ಪೆಷಾಲಿಟಿ ಇದೆ, ಆಮೇಲೆ ಮಶ್ರೂಮ್ ಪನ್ನೀರ್ ಅಂಡ್ ಆಲ್ ಕೈಂಡ್ಸ್ ಆಫ್ ಸಬ್ಜಿ ಅಂತ ಅವ್ರು ಏನ್ ಹೇಳ್ತಾರೋ ಅದೆಲ್ಲ ಮಾಡ್ತೀನಿ. ಅದಲ್ದೆ ಅವರು ಡಿಫ್ರೆಂಟ್ ಟೈಪ್ಸ್ ಆಫ್ ಚಪಾತಿ ಮಾಡ್ತಾರೆ, ಸ್ಟಫ್ಡ್ ಪರಾಠಾಸ್ ಆಗಿರ್ಬೋದು, ಚಪಾತಿ ಥೇಪ್ಲಾ ಮತ್ತೆ ಸ್ಪೈಸಿ ಪರಾಠಾಸ್ ಆ ತರದ್ದೆಲ್ಲ ಸ್ಪೆಸಿಫಿಕ್ ಆಗಿ ಕೇಳ್ತಾರೆ ಒಂದಷ್ಟು ಜನ ನನ್ನ ಕರೆಸ್ಕೊಂಡಾಗ. ಸೊ ಅದೆಲ್ಲ ಮಾಡ್ಕೊಡ್ತೀನಿ. ಇದಲ್ದೆ ಹಬ್ಬದ ಸೀಸನ್ ಇನ್ನೇನ್ ಶುರು ಆಯ್ತಲ್ಲ, ಸೊ ಹಬ್ಬದ ಸ್ಪೆಸಿಫಿಕ್ ತಿಂಡಿಗಳು ಇರತ್ತೆ. ಈಗ ಜನ್ಮಾಷ್ಟಮಿ ಅಂದ್ರೆ ಚಕ್ಲಿ ಕೋಡ್ಬಳೆ ನಿಪ್ಪಟ್ಟು ರವೆ ಉಂಡೆ ಬೇಸನ್ ಉಂಡೆ ಅದೆಲ್ಲ ನೆಸೆಸಿಟೀಸ್ ಕೇಳೇ ಕೇಳ್ತಾರೆ. ಸೊ ಅದಕ್ಕೂ ಸ್ಪೆಷಲ್ ಅಡುಗೆಗೋಸ್ಕರ ಯಾವಾಗ್ಲಾದ್ರೂ ಹೋಗಿ ಮಾಡ್ಕೊಡೋದು. ಇದು ಏನಂದ್ರೆ ನನಗನ್ಸೋ ಪ್ರಕಾರ ನನಗೆ ಬಂದಿರೋ ರೆಸ್ಪಾನ್ಸ್ ನಲ್ಲಿ ಎಲ್ಲರೂ ಇಷ್ಟಪಡೋದು ಇದನ್ನ ಯಾಕೆ ಅಂದ್ರೆ ಅವ್ರ ಕಣ್ಣೆದ್ರಿಗೆ ನಾವು ಮಾಡ್ತೀವಿ, ಅವರೇ ಕೊಟ್ಟಿರೋ ಅವರೇ ಕೊಟ್ಟಿರೋ ಇನ್ಗ್ರೀಡಿಯೆಂಟ್ಸ್ ಎಲ್ಲ ಮಾಡ್ಕೊಡೋದ್ರಿಂದ ಬೇಕಾಗೋ ಪದಾರ್ಥಗಳು ಅವ್ರದೇ ಆದ್ರಿಂದ ಎಲ್ಲವೂ ಅವ್ರ ಕಂಟ್ರೋಲ್ ನಲ್ಲಿ ಇರತ್ತೆ, ಯಾವ ತರದ್ದು ಏನ್ ಹಾಕಿ ಏನ್ ಇದ್ ಮಾಡ್ಕೊಡ್ಬೇಕು ಅಂತ. ಸೊ ಹಾಗಾಗಿ ಯಾರಿಗೆ ಆದ್ರೂ ನಂಬಿಕೆ ಚೆನ್ನಾಗ್ ಬರತ್ತೆ.
9: ನಾನು ನಮ್ಮ ಕೇಳುಗರಿಗೆ ಏನ್ ಹೇಳ್ಬೇಕು ಅಂದ್ರೆ, ಇದು ಹೋಮ್ ಶೆಫ್ ಸಿಡ್ನಿ ಅಂದ್ರೆ ಶ್ರೇಯಾ ನಾಗೇಂದ್ರ ಅವರು ನಿಮ್ಮ ಮನೆಗೆ ಬಂದು ನಿಮ್ಮ ಅಡಿಗೆ ಮನೆಯಲ್ಲಿರೋ ಯಾವ್ದು ಇನ್ಗ್ರೀಡಿಯೆಂಟ್ಸ್ ನ ಉಪಯೋಗಿಸಿ ನಿಮ್ಮ ಮುಂದೆನೆ ಅಲ್ಲಿ ಅಡಿಗೆ ಮಾಡಿ ಹೋಗ್ತಾರೆ. ಸೊ ದಟ್ ಇಸ್ ದ ಹೋಮ್ ಕುಕ್ ಹೋಮ್ ಶೆಫ್ ಸಿಡ್ನಿ.
13: ಹೌದು ಖಂಡಿತ. ಸೊ ಅದು ಒಂದು. ಅದಲ್ದೆ ಈಗ ಕೆಲವು ಮಕ್ಕಳಿಗೆ ಸ್ವಲ್ಪ ಇಂಟ್ರೆಸ್ಟ್ ಇಲ್ಲಿ ಜಾಸ್ತಿ ಏನಂದ್ರೆ ಇಂಡಿಯನ್ ಫುಡ್ ಯಾವಾಗ್ಲೂ ತಿಂತೀವಿ, ನಮಗ್ ಬೇರೆ ಏನಾದ್ರು ಬೇಕು. ಸೊ ಇಟಾಲಿಯನ್ ಅಂಡ್ ಮೆಕ್ಸಿಕನ್ ಕೂಡ ಬರುತ್ತೆ, ಅದ್ರಲ್ಲಿ ಪಾಸ್ತಾಸ್ ಸ್ಪೆಗೆಟಿ ರೆಸೋಟೋ ಅದೆಲ್ಲ ತುಂಬಾ ಚೆನ್ನಾಗೆ ಮಾಡ್ತೀನಿ. ಅದಲ್ದೆ ಮೆಕ್ಸಿಕನ್ ರೈಸ್ ಕೆಲವರು ಇಷ್ಟಪಡ್ತಾರೆ, ಬುರಿಟೋಸ್ ಇಷ್ಟಪಡ್ತಾರೆ. ಐ ಆಲ್ಸೋ ಮೇಕ್ ಟ್ಯಾಕೋಸ್ ನಾಚೋಸ್ ಆಸ್ ವೆಲ್. ಸೊ ಅದು ಐ ಟೇಕ್ ಕೇರ್ ಆಫ್ ದಟ್ ಸ್ಪೆಸಿಫಿಕ್ ಕಿಡ್ ಸ್ಪೆಸಿಫಿಕ್ ಐ ಕ್ಯಾನ್ ಸೇ, ಯಾಕಂದ್ರೆ ಅವ್ರಿಗೆಲ್ಲ ಸ್ಪೈಸಿ ಕಡಿಮೆ ಇರಬೇಕು, ಬಟ್ ವೆರೈಟಿ ಕಲರ್ಫುಲ್ ನೋಡಕ್ ಚೆನ್ನಾಗಿರ್ಬೇಕು, ಚೀಸ್ ಜಾಸ್ತಿ ಹಾಕಿರ್ಬೇಕು, ಅದೆಲ್ಲ ಒಂಥರ ಇಷ್ಟ. ಸೊ ಇದೆಲ್ಲ ಏನಾಗತ್ತೆ, ಮಕ್ಕಳು ಆಚೆ ತಿನ್ನಕ್ ತುಂಬಾ ಕೇಳ್ತಾರೆ ಪೇರೆಂಟ್ಸ್ನ. ಎಷ್ಟು ಪೇರೆಂಟ್ಸ್ ಗೆ ಆಚೆ ತಿನ್ಸಕ್ ಇಷ್ಟ ಇರಲ್ಲ, ಮನೇಲೇ ಮಾಡ್ಕೋಬೇಕು ಅಂತ. ಆಮೇಲೆ ಕೆಲ್ಸ ಜಾಸ್ತಿ, ಇಟಾಲಿಯನ್ ಮೆಕ್ಸಿಕನ್ ಎಲ್ಲ ನೋಡಕ್ ಹೋದಾಗ ಪಾಸ್ತಾ ಒನ್ ಪಾಟ್ ಮೀಲ್ ಆದ್ರೂ ಎಲ್ಲಾ ತರ ಪಾಸ್ತಾನು ಎಲ್ಲ ಮಕ್ಕಳು ತಿನ್ನಲ್ಲ, ಡಿಫ್ರೆಂಟ್ ಆಗಿ ಸಾಸ್ ಕೇಳ್ತಾರೆ, ಒಂದ್ ಇದ್ ಕೇಳ್ತಾರಲ್ಲ. ಸೊ ಮೆಕ್ಸಿಕನ್ ಎಲ್ಲ ಮನೇಲೆ ಮಾಡ್ಕೊಟ್ರೆ ಖುಷಿಯಾಗಿ ಇಷ್ಟಪಟ್ಟು ತಿಂತಾರೆ ಅನ್ನೋದು ನನಗ್ ಬಂದಿರೋ ಫೀಡ್ಬ್ಯಾಕ್ ಪ್ರಕಾರ.
9: ನೀವು ಬೆಂಗಳೂರದ ಅಯ್ಯಂಗಾರ್ ಬೇಕರಿ ಬಗ್ಗೆ ಹೇಳಿದ್ರೆ,
13: ಅಂದ್ರೆ ಅದು ಪಾರ್ಟಿ ಆರ್ಡರ್ಸ್ ಅಂತ ಬಂದಾಗ ಮುಂಚೆ ಮಾಡ್ಕೊಡ್ತಾ ಇದ್ದೆ. ಇವಾಗ ಪಾರ್ಟಿ ಆರ್ಡರ್ಸ್ ತಗೊಳ್ಳೋ ಅಷ್ಟು ಸಮಯ ನನಗೆ ಸಿಗ್ತಾ ಇಲ್ಲ. ಆದ್ರೆ ಎಷ್ಟೊಂದ್ ಜನ ಹೇಗ್ ಕರೀತಾರೆ ಅಂದ್ರೆ, ಬರ್ತ್ಡೇ ಪಾರ್ಟಿ ಅವ್ರ ಮನೇಲಿ ಹೋಸ್ಟ್ ಮಾಡ್ತಾ ಇದಾರೆ ಅಂದ್ರೆ ನನ್ನ ಕರ್ಸ್ಕೊಂಡ್ ಆತರ ದಿಲ್ ಪಸಂದ್ ಮತ್ತೆ ಇದೆಲ್ಲ ಮನೇಲೆ ಪಫ್ ಎಲ್ಲ ಸ್ನಾಕ್ಸ್ ಸೇವರೀಸ್ ತರ ಮನೇಲಿ ಮಾಡಿಸ್ಕೊಂಡು ಎತ್ತಿಟ್ಕೋಬಹುದು. ಯಾಕಂದ್ರೆ ಅದು ಈಸಿಯಾಗಿ ಒಂದ್ ಎರಡ್ ಮೂರ್ ದಿನ ಅಂತೂ ಆರಾಮಾಗಿರತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಸೊ ಅದ್ರ ಶೆಲ್ಫ್ ಲೈಫ್ ಜಾಸ್ತಿ ಇರೋದನ್ನ ಮಾಡಿಸಿಟ್ಕೊಂಡು ಮಕ್ಳ ಪಾರ್ಟಿಗೆಲ್ಲ ಯೂಸ್ ಮಾಡ್ತಾರೆ. ಹಾಗೆ
9: ನೀವು ಮೀಲ್ ಪ್ರೆಪ್ಪಿಂಗ್ ಅಂದ್ರೆ ಅದೇನದು?
13: ಹಾ, ಅದೇನಂದ್ರೆ ಈಗ ಅರ್ಧ ಮೇನ್ ಏನ್ ಹೇಳ್ತಾರೆ ಸಾಸ್ ಆಫ್ ಸಬ್ಜಿ ಆಗಿರ್ಬೋದು ಅಥವಾ ಪಾಸ್ತಾ ಆಗಿರ್ಬೋದು ಮಾಡಿಸಿ ಇಟ್ಕೊಂಡ್ಬಿಡೋದು. ತಕ್ಷಣ ಅವರು ಅದನ್ನ ಒನ್ ವೀಕ್ಗೆ ಮುಂಚೆನೆ ಪ್ಲಾನ್ ಮಾಡಿ ಅದನ್ನ ಫ್ರೀಸ್ ಮಾಡಿಸಿ ಎತ್ತಿಟ್ಕೋತಾರೆ ಕೆಲವರು. ಅದೇನಂದ್ರೆ ಕರಿ ಬೇಸಸ್ ಆಗಿರ್ಬೋದು, ಲೈಕ್ ನಾರ್ತ್ ಇಂಡಿಯನ್ ಕರಿ ಬೇಸ್, ಕೆಲವೊಂದು ಟೊಮ್ಯಾಟೊ ಬೇಸ್ಡ್ ಇರುತ್ತೆ, ಕೆಲವೊಂದು ಜಸ್ಟ್ ಆನಿಯನ್ ಅಂಡ್ ಕ್ಯಾಶ್ಯೂ ಬೇಸ್ಡ್ ಇರುತ್ತೆ. ಸೊ ಅದನ್ನ ಮಾಡಿಸಿ ಇಟ್ಕೊಂಡು ಅವ್ರಿಗೆ ಬೇಕಾಗಿರೋ ಅವತ್ತಿಂದ ಏನು ವೆಜೀಸ್ ಇರುತ್ತೋ ಅಥವಾ ಪನೀರ್ ಇರುತ್ತೋ ಅದನ್ನ ತಕ್ಷಣ ಅವ್ರು ಮಾಡಿಕೊಂಡು ಉಪಯೋಗಿಸ್ಕೊಳ್ಳೋ ಅಂತದ್ದು. ಅದು ಏನಾಗುತ್ತೆ ಪ್ಲಗ್ ಅಂಡ್ ಪ್ಲೇ ತರ ಈಸಿಯಾಗಿ ಅವ್ರ ಹತ್ರನೇ ರೆಡಿ ಇದೆ. ಅವ್ರ ಒಂದ್ ವಾರಕ್ಕೆ ಅವ್ರಿಗೆ ಊಟ ತಿಂಡಿದ ಏನು ಯೋಚನೆ ಇಲ್ಲ. ಇನ್ನೊಂದು ಏನಂದ್ರೆ ನಂಗೆ ಮೀಲ್ ಪ್ರೆಪಿಂಗ್ ಅಲ್ಲಿ ಎಲ್ಲಾ ಚಾಪಿಂಗ್ ಮಾಡಿಸಿ ಫ್ರಿಡ್ಜ್ ನಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಎಲ್ಲಾ ಬಾಕ್ಸಸ್ ಅಲ್ಲಿ ಹಾಕಿಟ್ಟು. ಲೈಕ್ ವೆನ್ಸ್ಡೇ ಇದನ್ನ ನಾವು ತಿಂತಾ ಇದೀವಿ ಫಾರ್ ಲಂಚ್, ಇದನ್ನ ಡಿನ್ನರ್ ತಿಂತಾ ಇದೀವಿ ಆತರ. ಸೊ ಅದೇನಾಗತ್ತೆ ನಮ್ ಅರ್ಧ ಸ್ಟ್ರೆಸ್ ಕಡಿಮೆ ಆಗತ್ತೆ ಇವತ್ತೇನು ಊಟ ಅನ್ನೋ ವಿಷಯಕ್ಕೆ. ಆಮೇಲೆ ಇದು ಹೆಲ್ತ್ ಕೂಡ ತುಂಬಾ ಒಳ್ಳೇದು ಮೀಲ್ ಪ್ರೆಪಿಂಗ್ ವಿಷಯದಲ್ಲಿ ನೋಡಕ್ ಹೋದ್ರೆ. ಯಾಕಂದ್ರೆ ನಮ್ಗೆ ಅವತ್ತಿನ ದಿನಕ್ಕೆ ಏನು ಅಂತ ನಮ್ ಮುಂಚೆನೆ ರೆಡಿ ಮಾಡಿಟ್ಟಿದ್ರೆ ಯೋಚನೆ ಮಾಡಕ್ ಹೋಗಿ ಅವಾಗ ಬಾಯಿ ಚಾಪ್ಲಕ್ ಏನೋ ಒಂದ್ ಮಾಡ್ಕೊಂಡ್ ತಿನ್ನೋದು, ಅವಾಗ ನಮ್ಗೆ ಗೊತ್ತಿದೆ ಓ ಇದು ಫ್ರಿಡ್ಜ್ ಅಲ್ಲಿ ಇವತ್ತು ಚಾಪ್ ಮಾಡಿಟ್ಟಿದೆ, ಒಂದ್ ನಿಮಿಷಕ್ಕೆ ಒಗ್ಗರಣೆ ಹಾಕೊಂಡ್ರೆ ನನ್ ಊಟ ರೆಡಿ ಅಂತ. ಅಂಡ್ ಆಫೀಸ್ಗೆ ಹೋಗಿ ಬರೋರ್ಗೆ ಈಗ ಏನ್ ನಡ್ಬೇಕು, ಐ ಮೀನ್ ಪಾಸ್ಟ್ 1 ಇಯರ್ ಇಂದ ಅಂತೂ ತುಂಬಾ ಚೇಂಜಸ್ ಆಗಿದೆಯಲ್ಲ. ಆಫೀಸಿಗೆ ಎವ್ರಿ ಡೇ ಹೋಗ್ಬೇಕಾಗಿರೋರ್ ಇದಾರೆ, ಸೊ ಅವ್ರಿಗೆ ಟೈಮ್ ಇರೋದಿಲ್ಲ ಮಾಡ್ಕೊಳ್ಳೋದಿಕ್ಕೆ. ಸೊ ಅವಾಗ ನಮ್ಮಂತವ್ರನ್ನ ಮುಂಚೆನೆ ಹೇಳಿ ಡೇಟ್ಸ್ ಡೇಸ್ ಎಲ್ಲ ಟೈಮ್ ಎಲ್ಲ ಫಿಕ್ಸ್ ಮಾಡ್ಕೊಂಡು ನಾವು ಹೋಗಿ ಮಾಡ್ಕೊಟ್ಬಿಟ್ಟು ಬರ್ತೀವಿ ಹಾಗೆ.
9: ಸೊ ಈಗ ನೀವು ಅದೇ ಹೇಳಿದ್ರಿ, ನೀವು ಹೋಮ್ ಶೆಫ್ ಸಿಡ್ನಿ, ನೀವು ಅವ್ರ ಮನೆಗೆ ಹೋಗಿ ನಿಮಗೆ ಕರೆ ಮಾಡ್ತಾರೆ, ನೀವು ಹೋಗಿ ಯಾವ ತರ ನೋಟಿಸ್ ಬೇಕು, ಹೌ ಮಚ್ ನೋಟಿಸ್ ಡು ಯು ನೀಡ್?
13: ನನ್ಗೆ ಯೂಶಲಿ ಒನ್ ಡೇ ಅಟ್ ಲೀಸ್ಟ್ ನೋಟಿಸ್ ಬೇಕೇ ಬೇಕು. ಈಗ ಸ್ವಲ್ಪ ಐ ಮೀನ್ ಫ್ಲೈಯರ್ ಹಾಕ್ದಾಗಿಂದ ಸ್ವಲ್ಪ ಜಾಸ್ತಿ ರಿಕ್ವೆಸ್ಟ್ ಬರ್ತಾ ಇರೋದ್ರಿಂದ ಆಲ್ಮೋಸ್ಟ್ ಲೈಕ್ ಈಗ 1 ವೀಕ್ ರೋಸ್ಟರ್ ತರಾನೇ ನಡೀತಾ ಇದೆ. ಅಂಡ್ ಡಿಫ್ರೆಂಟ್ ಡಿಫ್ರೆಂಟ್ ಸಬರ್ಬ್ಸ್ ಹೋಗಿ ಬರೋದು ಅದೆಲ್ಲದ್ರಿಂದ ಸ್ವಲ್ಪ ಟೈಮ್ ಕೂಡ
9: ಬೇಕಾಗುತ್ತೆ.
13: ಹಾಗಾಗಿ ಆದ್ರೆ ಈಗ ಕೆಲವ್ರಿಗೆ ಐ ಆಮ್ ಆಲ್ಸೋ ಓಪನ್ ಟು ಅಕಾಮಿಡೇಟ್, ಯಾಕಂದ್ರೆ ಕೆಲವ್ ನೆಸೆಸಿಟಿನೇ ಹಾಗಿರತ್ತೆ. ಈಗ ನಂಗೆ ನಿನ್ನೆ ಕಾಲ್ ಬಂತು ಇವತ್ ಅರ್ಲಿ ಮಾರ್ನಿಂಗ್ ಒಬ್ರುದು ಅಂತ, ಯಾಕೆ 8:00 ಅವರು ಆಫೀಸ್ ಅಲ್ಲಿ ಇರ್ಬೇಕು ಅಂದ್ರೆ ಅವ್ರಿಗೆ ಬೆಳಗ್ಗೆ ಏನು ಮಾಡ್ಕೊಳಕ್ ಆಗಲ್ಲ. ಅಂಡ್ 5 ಡೇಸ್ ಆಫೀಸ್ ಅಂದ್ರೆ ಅದು ತುಂಬಾನೇ ಕಷ್ಟ ಪಾಪ. ಸೊ ಹಂಗಾಗಿ ಆತರ ಇದ್ದಾಗ ಅಂತವ್ರಿಗೂ ಐ ಆಮ್ ಆಲ್ವೇಸ್ ಓಪನ್ ಟು ಕನ್ಸಿಡರ್. ಬಟ್ ನಂಗೀಗ ನಾನು ಒಬ್ಳೆ, ನಿನ್ ಯಾರು ಇಲ್ಲ,
9: ಮುಂಚೆ
13: ಎಷ್ಟು ಮುಂಚೆ ತಿಳ್ಸಿದ್ರೆ ಅಷ್ಟು ಮುಂಚೆ ಒಳ್ಳೇದು ಅಂತ.
9: ಆಮೇಲೆ ಈಗ ನೀವ್ ಹೇಳಿದ್ರೆ ನೀವು ಬಿಸಿ ಇದೀರಾ ಅಂತ, ಬಟ್ ಈಗ ಶ್ರಾವಣ ಮಾಸ ಬಂದ್ರೆ ಹಬ್ಬಗಳು ಸ್ಟಾರ್ಟ್ ಆಗತ್ತೆ. ಸೊ ಹಬ್ಬಗಳು ಬಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲ ಅಡುಗೆನೆ ಆಗ್ಬಿಡುತ್ತೆ.
13: ಹೌದು.
9: ಸೊ ಅದಕ್ಕೆ ನೀವು ಯಾವ ತರ ಸಪೋರ್ಟ್ ಮಾಡ್ತೀರಾ?
13: ಹಾ, ಅದೇ ಅದು ಅಂದ್ರೆ ಈಗ ಕೆಲವ್ರದ್ದು ರಿಕ್ವೈರ್ಮೆಂಟ್ ಒಂದೊಂದ್ ತರ ಇದೆ. ಈಗ ನಂಗೆ ಒಬ್ರು ಕೇಳಿರೋದು ಜನ್ಮಾಷ್ಟಮಿಗೆ ಬರೀ ಸ್ನಾಕ್ಸ್ಗೋಸ್ಕರ ನೀವು ಬೇಕು ಅಂತ. ಸೊ ಒಟ್ಟಿಗೆ ಆಗುವಂತ ತಿಂಡಿಗಳನ್ನ ಒಂದಿನಕ್ಕೆ ಇಟ್ಕೊಂಡ್ರೆ ಆಗ ಎಣ್ಣೆ ಕಾದಿರುವಾಗ ತಕ್ಷಣ ಮಾಡ್ಬಿಡ್ಬೋದಲ್ವಾ. ಸೊ ಅದಕ್ಕೆ ಒಬ್ರು ಹೆಲ್ಪಿಂಗ್ ಹ್ಯಾಂಡ್ ಇದ್ದಾಗ ಬೇಗ ಕೆಲ್ಸ ಆಗತ್ತೆ. ಸೊ ಅವ್ರಿಗೆ ಯಾವತ್ ಫ್ರೀ ಡೇಟ್ ಇದೆಯೋ ನನ್ನ ಅವತ್ತಿನ ದಿನಕ್ಕೆ ಬುಕ್ ಮಾಡ್ತಾರೆ. ಸೊ ಇಬ್ರು ಸೇರ್ಕೊಂಡು ಒಟ್ಟಿಗೆ ಮಾಡ್ಬಿಟ್ರೆ ಕೆಲ್ಸ ಮುಗಿಯತ್ತೆ ಹಾಗೆ. ಸೊ ಆತರ ನನ್ ಸ್ಪೆಷಾಲಿಟಿ ಅಂತ ನೋಡ್ಕೊಂಡು ಹೋದ್ರೆ ಕೋಡ್ಬಳೆ, ಚಕ್ಲಿ, ನಿಪ್ಪಟ್ಟು, ಮುಚ್ಚೋರೆ, ಅದೆಲ್ಲ ಸ್ವಲ್ಪ ಬಾಯಲ್ಲಿ ನೀರ್ ಬರತ್ತೆ ಅದು. ಆಮೇಲೆ ಉಂಡೆಗಳೆಲ್ಲ ಚೆನ್ನಾಗಿ ಬರತ್ತೆ ಮಾಡಕ್, ರವೆ ಉಂಡೆ. ಆಮೇಲೆ ಕೆಲವರು ಈ ಪೋಸ್ಟ್ ಪಾರ್ಟಮ್ ಮದರ್ಸ್ಗೆ ಎಸ್ಪೆಷಲಿ ಈಗ ಜೆಸ್ಟೇಷನಲ್ ಡಯಾಬಿಟೀಸ್ ಆತರ ಏನಾದ್ರೂ ಸಿಚುವೇಶನ್ ಅಲ್ಲಿ ಇರೋರು ಏನಾಗತ್ತೆ ಅವ್ರಿಗೆ ಅವ್ರು ಕೇಳೋದು ನಂಗೆ ಶುಗರ್ ಇಲ್ಲದೆ ಇರೋದ್ ಬೇಕು, ಬಟ್ ನಟ್ಸ್ ಅಂಡ್ ಸೀಡ್ಸ್ ಎಲ್ಲ ಜಾಸ್ತಿ ಹಾಕಿರೋದು ಲಡ್ಡು ಬೇಕು ಅಂತ ಕೇಳ್ತಾರೆ. ಸೊ ಅದೆಲ್ಲಾನು ಅವ್ರಿಗೆ ಅವ್ರ ಮನೆಯಲ್ಲೇ ನಾನು ಮಾಡ್ಕೊಡ್ತೀನಿ. ಆಮೇಲೆ ಕೆಲವು ಸ್ಪೆಸಿಫಿಕ್ ಡಯಟ್ ಫ್ರೆಂಡ್ಲಿ ಫುಡ್ ನೆಸೆಸಿಟಿ ಇದೆ. ಈಗ ಜಿಮ್ ಹೋಗೋರೆಲ್ಲಾರು ಕೆಲವರು ಕೇಳೋದು ನಂಗೆ ಪ್ರೋಟೀನ್ ಜಾಸ್ತಿ ಇರೋದೇ ಫುಡ್, ಅಂತ ಕೇಳ್ತಾರೆ. ಸೊ ಅದ ಕರೆಕ್ಟ್ ಆಗಿ ಹಾಗೆ ಮಾಡ್ಕೊಳ್ಳೋದು ಅದೆಲ್ಲ ಐ ಟೇಕ್ ಕೇರ್ ಆಫ್ ದೋಸ್ ಸೈಡ್ಸ್.
9: ಆಮೇಲೆ ಅದೇ ನೀವು ಅದ್ ಮಾಡ್ಬೇಕಾದ್ರೆ ಅಕಸ್ಮಾತ್ ಯಾರು ಅಫಿಷಿಯಲ್ ಟೇಸ್ಟರ್ಸ್ ಬೇಕು ಅಂದ್ರೆ ನನ್ನ ಕರೆ, ನಾ ಬರ್ತೀನಿ.
13: ಖಂಡಿತ ಖಂಡಿತ. ಇನ್ನ ಒಂದು ನನಗೆ ಬಂದಿರೋ ರಿಕ್ವೈರ್ಮೆಂಟ್ ಪ್ರಕಾರ ಏನಂದ್ರೆ, ಮೋಸ್ಟ್ಲಿ ಈಗ ಡೆಲಿವರಿ ಆಗಕ್ ಮುಂಚೆನೂ ಕೆಲವೊಂದಷ್ಟು ಕ್ರೇವಿಂಗ್ಸ್ ನೆಸೆಸಿಟಿ ಇರತ್ತಲ್ಲ, ಅದಕ್ಕೂ ನಂಗೆ ಲಾಸ್ಟ್ ಮಿನಿಟೇ ಬರತ್ತೆ ಕಾಲ್ಸ್, ಅದಕ್ಕೂ ನಾನ್ ರೆಡಿ ಇರ್ಬೇಕು. ಸೊ ಸಮಟೈಮ್ಸ್ ಈಗ ಗರ್ಭಿಣಿ ಆಸೆ ತೀರಿಸ್ಬೇಕು ಅಂತಾರಲ್ಲ, ಸೊ ಹಂಗಂದ್ರೆ ನಾನು ಯಾವಾಗ ಹಂಗೆ ಕರೆದ್ರು ಹೇಳಿದ್ರು ನಾನ್ ರೆಡಿ ಆಗೇ ಹೋಗ್ತೀನಿ, ಅದೇನ್ ತೊಂದ್ರೆ ಇಲ್ಲ. ಅದು ಅದಕ್ಕೇನು ಸ್ವಲ್ಪ ಅವ್ರ ಡಯಟ್ ಚಾರ್ಟ್ ತಗೊಂಡು ನೋಡಿ ಯಾವ್ದು ನಾನ್ ಕೊಡ್ಬೋದು. ಆಮೇಲೆ ಅಲರ್ಜೀಸ್ ಮಾತ್ರ ತುಂಬಾ ಹುಷಾರಾಗ, ಸೊ ಯಾವ ನಟ್ಟು ಸೀಡ್ ಅಲರ್ಜಿ ಆ ತರದೆಲ್ಲ ನಾನು ಸ್ಪೆಸಿಫಿಕ್ ಆಗಿ ಮುಂಚೆನೆ ಕೇಳ್ತೀನಿ. ಅವ್ರು ಏನ್ ಮೆನು ಕೊಡ್ತಾರೆ, ಅದು ಎಷ್ಟು ಟೈಮ್ನಲ್ಲಿ ಆಗತ್ತೆ ಎಲ್ಲವೂ ಅವ್ರಿಗೆ ಮುಂಚೆನೆ ತಿಳಿಸಿ ಆಮೇಲೆ ಮುಂದುವರಿಯೋದು.
9: ಆಮೇಲೆ ಇವಾಗ ಎರಡು ತರ ಬುಕ್ಕಿಂಗ್ ಅಂತ ನೀವು ಹೇಳಿದ್ರಿ, ಒನ್ ಇಸ್ ಡೇ ಟು ಡೇ, ಅದರಲ್ಲಿ ಮಿನಿಮಮ್ ಕಾಲ್ ಔಟ್ ತರ ಅವರ್ಸ್ ಇದೆಯಾ, ಅದು ಹೇಗೆ ನೀವು ಚಾರ್ಜ್ ಮಾಡ್ತೀರಾ?
13: ಎರಡೂವರೆ ಗಂಟೆ, ಟೂ ಅಂಡ್ ಹಾಫ್
9: ಅವರ್ಸ್.
13: ಸೊ ಏನಂದ್ರೆ ಈಗ ಅವರು ಮೆನು ಏನಕ್ಕಾದ್ರೂ ಕರೆದಾಗ ನನ್ನ ಪಾಲಿಸಿ ಏನಂದ್ರೆ, ಅವ್ರು ಯಾವ್ದಕ್ಕಾದ್ರೂ ನನ್ನ ಕುಕಿಂಗ್ ಅನ್ನೋ ವಿಷಯಕ್ಕೆ ಕರೆದಾಗ ಆ ಕಂಪ್ಲೀಟ್ ಜವಾಬ್ದಾರಿ ನಂದು, ಅಂಡ್ ನಾನ್ ಕೆಲಸ ಮಾಡಿಟ್ಟು ಹೋದ್ಮೇಲೆ ಅವ್ರು ಏನು ಆ ಕೆಲ್ಸಕ್ಕೆ ಕೈ ಹಾಕ್ಬಾರ್ದು ಎಕ್ಸ್ಟ್ರಾ ಅನ್ನೆಸೆಸರಿ ಆಗಿ, ಅವ್ರ ಟೈಮು ವೇಸ್ಟ್ ಆಗದ. ಹಂಗಿದ್ರೆ ನಾನು ಹೋಗಿರುವ ಇದು ಪರ್ಪಸ್ ಸರ್ವ್ ಆಗ್ಬೇಕಲ್ವಾ. ಸೊ ಹಾಗೆ ಅದು ಒಂದು. ಇನ್ನೊಂದು, ನನ್ ಏನೇ ಕಿಚನ್ ಯುಟೆನ್ಸಿಲ್ಸ್ ಅಥವಾ ಜಾಗ ಏನ್ ಯೂಸ್ ಮಾಡಿರ್ತೀನಿ ಅದನ್ನೆಲ್ಲ ತಕ್ಷಣ ಅಲ್ಲೇ ಕ್ಲೀನ್ ಮಾಡಿ ಪಾತ್ರೆಗಳೆಲ್ಲ ಡಿಶ್ ವಾಷರ್ ಅಲ್ಲಿ ಹಾಕಿಟ್ಬಿಟ್ಟೆ ಬರೋದು. ಸೊ ಅದನ್ನು ಅವ್ರಿಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆಗತ್ತೆ. ಆಮೇಲೆ ಎಲ್ಲ ಇನ್ಗ್ರೀಡಿಯಂಟ್ಸ್ ತಕ್ಷಣ ನನಗ್ ಕೊಡ್ಬೇಕು ಅಂತಾನು ಇಲ್ಲ, ನಾನೇ ಹೋಗಿ ಹುಡುಕಿ ತಗೊಂಡ್ರು ನಡೆಯುತ್ತೆ, ನಿಮ್ ಜಾಗ ತೋರಿಸಿದ್ರೆ ಸಾಕಷ್ಟೇ.
9: ನಿಮ್ಮ ಚಾರ್ಜಸ್ ಎಷ್ಟು?
13: ಅದೇ ಪರ್ ಅವರ್ $30 ನಂದು ಚಾರ್ಜಸ್.
9: ಸಪೋಸ್ ಇವಾಗ ಹಬ್ಬಗಳು ಆಗ್ತಾ ಇದೆ, ಇವಾಗ ಫಾರ್ ಎಕ್ಸಾಂಪಲ್ ಒಂದು 6 hours ಇಲ್ಲ 8 hours ತರ ಅಂದ್ರೆ ಇಡೀ ದಿನ ಆ ತರ ನೀವು ಹೇಗೆ ಚಾರ್ಜ್ ಮಾಡ್ತೀರಾ?
13: ಆ ತರ ಇದ್ರೆ ಅದು ಅವ್ರು ಕೊಡೋ ಮೆನು ಮೇಲೆ ಡಿಪೆಂಡ್ ಆಗುತ್ತೆ. ಈಗ ತುಂಬಾ, ಈಗ ಫಾರ್ ಎಕ್ಸಾಂಪಲ್ ಹೋಳಿಗೆನೆ ಇದೆ ಅಂದ್ರೆ ಒಬ್ರೆ ಎಷ್ಟು ಹೋಳಿಗೆ ಮಾಡ್ಬೇಕು ಆ ತರ, ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಅವಾಗ ಪರ್ ಡೇಗೆ ಇಷ್ಟು ಐಟಮ್ಸ್ ಅಂತ ಅವ್ರು ಮಾತಾಡಿದ್ರೆ ಪರ್ ಡೇಗೆ ಇಷ್ಟು ಐಟಮ್ಸ್ದು ಇಷ್ಟು ಪೋರ್ಷನ್ ಲೆಕ್ಕ ಹಾಗ ಬರುತ್ತೆ. ಸೊ ಅದು ಕಸ್ಟಮೈಸಬಲ್ ಅಂಡ್ ಇಟ್ಸ್ ವರ್ಕ್ ಅರೌಂಡ್ ದಟ್ಸ್ ನಾಟ್.
9: ಇವಾಗ ನಮ್ಮ ಕೇಳುವರಿಗೆ ಏನಾದ್ರು ಇದೆಯಾ ನಿಮ್ಮ ಸಂದೇಶ?
13: ಸೊ ಏನಂದ್ರೆ ನನ್ನ ಸಂದೇಶ ಇಷ್ಟೇ, ಆದಷ್ಟು ಮನೆ ಊಟ ತಿಂಡಿ ಮಾಡೋರು, ಜಾಸ್ತಿ ಆಚೆ ತಿನ್ನೋದು ಇಷ್ಟ ಪಡದೇ ಇರೋರು ಖಂಡಿತವಾಗ್ಲೂ ನನ್ನ ಒಂದು ಊಟ ತಿಂಡಿ ಆಪ್ಷನ್ ಅನ್ನ ನೀವು ಕನ್ಸಿಡರ್ ಮಾಡ್ಬೋದು ಒಂದ್ಸತಿ, ರುಚಿ ನೋಡಿ, ರುಚಿ ಇಷ್ಟ ಆದ್ರೆ. ಯಾಕಂದ್ರೆ ಊಟ ತನ್ನಿಚ್ಛೆ, ಸೊ ರುಚಿನೂ ಹಾಗೇನೆ. ನಮ್ಮ ಒಬ್ಬೊಬ್ರ ಅಭಿಪ್ರಾಯ, ಒಬ್ಬೊಬ್ರು ಇಷ್ಟ, ಒಬ್ಬೊಬ್ರು ನಾಲ್ಗೆ ರುಚಿ ಒಂದ್ತಾರ. ಸೊ ಹಾಗೆ ಏನೇ ನಿಮ್ಗೆ ಇಷ್ಟ ಇದ್ರು ಖಂಡಿತ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಬಂದು ನಿಮ್ಗೆ ಯಾವ ತರ ಸರ್ವಿಸ್ ಕುಕಿಂಗ್ ವೈಸ್ ಬೇಕು ನಾನು ಮಾಡ್ಕೊಡ್ತೀನಿ.
9: ನಿಮ್ಮನ್ನ ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು? ನಿಮ್ ಫ್ಲೈಯರ್ ಇದೆ ನಾವು ಹಾಕ್ತೀವಿ, ಬಟ್ ಟೆಲಿಫೋನ್ ನಂಬರ್ ಇದೆಯಾ ಇಲ್ಲ ವಾಟ್ಸ್ಆಪ್?
13: ವಾಟ್ಸ್ಆಪ್ ಚಾನೆಲ್ ನಾನು ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದನ್ನ ಎಲ್ಲರಿಗೂ ಶೇರ್ ಮಾಡ್ತೀನಿ ಸ್ಲೋಲಿ. ನನ್ನ ಫೋನ್ ನಂಬರ್ 0474554638. ನನ್ನ ಡೈರೆಕ್ಟ್ ಆಗಿ ವಾಟ್ಸ್ಆಪ್ ನಲ್ಲೇ ಕಾಂಟ್ಯಾಕ್ಟ್ ಮಾಡಬಹುದು, ನನ್ನ ನಂಬರ್ ಇಲ್ಲೇ ಇದೆ.
9: ಓಕೆ, ನೀವು ಅಡಿಗೆ ತುಂಬಾ ಚೆನ್ನಾಗಿ ಮಾಡ್ತೀರಾ ಅದು ಗೊತ್ತು, ಅದಕ್ಕಿಂತ ಚೆನ್ನಾಗಿ ಹಾಡ್ತೀರಾ. ಒಂದ್ ಎರಡು ಲೈನ್ ಹಾಡ್ಬೋದಾ ಯಾವ್ದಾದ್ರು ನಿಮ್ಗೆ ಇಷ್ಟವಾದ ಹಾಡು?
13: ಖಂಡಿತ. ನನಗೆ ಸಡನ್ ಆಗಿ ಮನ್ಸಿಗೆ ಬರ್ತಾ ಇರೋದು ನಗುವ ನಯನ ಪಲ್ಲವಿ ಅನು ಪಲ್ಲವಿ ಚಿತ್ರದ್ದು.

0: ಚೆನ್ನಾಗಿತ್ತು. ನೀವು ಸಮಯ ಮಾಡಿಕೊಂಡು ನಮ್ಮ ಜೊತೆ ಮಾತಾಡೋದಕ್ಕೆ ಧನ್ಯವಾದಗಳು.
1: ಧನ್ಯವಾದಗಳು ಮಹೇಶ್ ಅವರೇ. ಸಿಡ್ನಿ ಕನ್ನಡವಾಡಿ ಒಂದು ಬಾನ್ಲಿ ಕೇಂದ್ರಕ್ಕೆ ಇಡೀ ತಂಡಕ್ಕೆ ನನ್ನ ಧನ್ಯವಾದಗಳು. ನನ್ನ ಈ ಕಾರ್ಯಕ್ರಮಕ್ಕೆ ನೀವು ಆಹ್ವಾನಿಸಿದ್ದಕ್ಕಾಗಿ, ಮತ್ತೆ ನನ್ನ ಈ ಹೊಸ ಪ್ರಯತ್ನನ ಇಷ್ಟು ಚೆನ್ನಾಗಿ ನೀವು ಪ್ರೋತ್ಸಾಹನೆ ಕೊಡ್ತಾ ಇರೋದಕ್ಕೆ ಬಹಳ ಖುಷಿ ಆಗ್ತಾ ಇದೆ.
0: ಧನ್ಯವಾದಗಳು.
1: ಧನ್ಯವಾದಗಳು.
0: ನೋಡಿ, ನಮ್ಮ ಸಮುದಾಯದಲ್ಲಿ ಎಷ್ಟು ಜನ,
2: ಎಷ್ಟು ವೆರೈಟಿ ಇದೆ ಅಂತ ನಿಜವಾಗ್ಲು ಆಶ್ಚರ್ಯ ಆಗುತ್ತೆ. ಖಂಡಿತ.
0: ಅದೇ ನಮ್ಮ ಕನ್ನಡದ ಸಮುದಾಯದ ವೆಂಚರ್ನ ದಯವಿಟ್ಟು ಸಪೋರ್ಟ್ ಮಾಡಿ. ಇದು ದಿಸ್ ಇಸ್ ಜಸ್ಟ್ ಅ ವೆರಿ ಸ್ಮಾಲ್ ಸ್ಯಾಂಪಲ್ ನಾವು ನೋಡಿದ್ದು. ಒಂದು 3-4 ಜನ ಮಾತಾಡ್ಸಿದ್ವಿ, ಇನ್ನೂ ಒಂದಷ್ಟು ಜನ ಇದ್ದಾರೆ. ಡಾಕ್ಟರ್ ದೀಪಾ ಪ್ರಭು ಬೆಂಗಳೂರು ಫುಡ್ಸ್, ಶ್ರೀಮತಿ ಜಯಂತ್ ಸಾಕೇತ್ ದಾಸ್ ಕರ್ನಾಟಕ ಚಾಟ್ ಹೌಸ್ ಸಕ್ಕತ್ ಹಾಟ್ ಮಗ, ಶ್ರೀಮತಿ ಶ್ರೀದೇವಿ ಹಾಗೂ ಶ್ರೀ ರಮೇಶ್ ಅವರು ನಮ್ಮೂರು ತಿಂಡಿ ಟೇಸ್ಟ್ ಆಫ್ ಬ್ಯಾಂಗ್ಳೂರ್, ಹಾಗೂ ಶ್ರೇಯಾ ನಾಗೇಂದ್ರ ಹೋಮ್ ಶೆಫ್, ಅವ್ರಿಗೆ ಮೋಸ್ಟ್ಲಿ ಲೋಗೋ ಚೇಂಜ್ ಮಾಡ್ಬೇಕೇನೋ, ಸಿಂಗಿಂಗ್ ಹೋಮ್ ಶೆಫ್ ಅಂತ. ಅವರು ಎಲ್ಲರಿಗೂ ಅವರೆಲ್ಲರಿಗೂ ಧನ್ಯವಾದಗಳು. ಅವ್ರನ್ನ ದಯವಿಟ್ಟು ನೀವು ಎಲ್ಲರೂ ಸಪೋರ್ಟ್ ಮಾಡಿ. ಆಮೇಲೆ ಅಂಕಲ್, ಇದು ಬರ್ತಿದೆ ಸೆನ್ಸಸ್
2: ಜಾಪ್ಸಿದೊಳ್ಳೆದಾಯಿತು, ಜನಗಣತಿ ಅಥವಾ ಸೆನ್ಸಸ್ ಬಂದಿದೆ. ಅದು ಒಂದು ಎಲ್ರಿಗೂ ಜ್ಞಾಪಕ ಇಟ್ಕೊಳ್ಳಿ, ಅದು ಕಡ್ಡಾಯ. ಅದಕ್ಕೆ ಎಷ್ಟು ಪೆನಾಲ್ಟಿ ಇದೆ ನೀವು ಭಾಗವಹಿಸ್ತಾ ಇದ್ರೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ಕಡ್ಡಾಯ ಅನ್ನೋದು ಗೊತ್ತು ನನಗೆ. ನಿಮಗೆ ಮನೆಗೆ ಫಾರಂ ಬಂದಿದ್ದರೆ ನೀವು ಈ ಕ್ಷಣ ಅದನ್ನು ಭರ್ತಿ ಮಾಡ್ಬೋದು, 5 ನಿಮಿಷಕ್ಕಿಂತ ಜಾಸ್ತಿ ತಗೊಳ್ಳೋದಿಲ್ಲ. ಇನ್ನೊಂದು ಕಂಡೀಷನ್ ಅವ್ರು ಹಾಕಿರೋದೇನು ಅಂದರೆ, ನೀವು ಆಗಸ್ಟ್ 11 ಆಸ್ಟ್ರೇಲಿಯಾನಲ್ಲಿ ಇಲ್ಲದೆ ಹೋದರೆ ಅಥವಾ ನೀವು ಕೊಡೋ ಅಡ್ರೆಸ್ನಲ್ಲಿ ಇಲ್ಲದೆ ಹೋದರೆ ನಿಮಗೆ ವಿನಾಯಿತಿ ಇರುತ್ತೆ. ಆಗಸ್ಟ್ 11 ಅವರು ರೆಫರೆನ್ಸ್ ಪಾಯಿಂಟ್ ತೊಗೊಂಡಿದ್ದಾರೆ, ಅದೊಂದಿದೆ. ಆಮೇಲೆ ಇನ್ನೊಂದು ನಾವು ಕೇಳ್ಕೋಬೇಕಾಗಿದೆ, ನಮ್ಮ ಹಿಂದಿನ ಎಕ್ಸ್ಪೀರಿಯೆನ್ಸಿಂದ ನೀವು ಅದರಲ್ಲಿ ಹಿಂದೂ ಅಂತ ಹೇಳೋಕ್ಕೆ ನೀವು ಹಿಂದೂಗಳಾಗಿದ್ದರೆ ಹಿಂಜರಿಬೇಡಿ, ಅದೊಂದು ಕ್ಲಾಸ್ ಇದೆ ಹಿಂದೂ ಅಂತ ಒಂದು. ಅದಾದಮೇಲೆ ಇನ್ನೊಂದು ವಿಚಾರ ಏನು ಅಂದರೆ, ನೀವು ಮನೆಯಲ್ಲಿ ಏನು ಮಾತಾಡ್ತೀರಾ ಅನ್ನುವಾಗ ಇಂಗ್ಲೀಷ್ ಅಲ್ಲದೆ ಏನು ಮಾತಾಡ್ತೀರಾ ಅಂತಿದೆ. ಅಲ್ಲಿ ದಯವಿಟ್ಟು ನೀವು ಕನ್ನಡ ಮಾತಾಡೋರಿದ್ದರೆ ಕನ್ನಡ ಅಂತ ಹಾಕಿ, ಅದಕ್ಕೆ ಹಿಂದೂ ಮುಂದೆ ನೋಡೋದು ಬೇಡ. ನೀವು ಕನ್ನಡ ಅಂತ ಹಾಕಿದ್ರೆ ಮುಂದೆ ಇಂಥ ನಮ್ಮಂಥ ರೇಡಿಯೋಗಳಿಗೆ ತುಂಬ ಅನುಕೂಲ ಆಗುತ್ತೆ ಅನ್ನೋದನ್ನು ಮರಿಬೇಡಿ.

0: ಹಿಂಜರಿತಾರೆ, ಅದು ಮಾಡಬೇಡಿ ಅಂತ
1: ಹೋದ. ಲಾಸ್ಟ್ ಸೆನ್ಸಸ್ ಬಂತು 2011 ಅನ್ಸುತ್ತೆ, 2011 ಆಗಿದ್ದು. ಆಗ ನಮ್ಮ ಕನ್ನಡದವರು ಬರೀ 15,000 ಇದ್ದಿದ್ದು, ಅಂದರೆ ಮೇ ಬಿ ಅಫಿಷಿಯಲಿ ಡಾಕ್ಯುಮೆಂಟೆಡ್. ಬಟ್ ಈಗ ಒಂದು ಕೆಲವು ತಿಂಗಳುಗಳ ಹಿಂದೆ ಯಾರ ಹತ್ರನೂ ಮಾತಾಡ್ಬೇಕಾದ್ರೆ ಹೇಳಿದ್ರು, ಇಲ್ಲ ಈಗ ಸಿಡ್ನಿಲಿ 60,000
0: ಜನ ಇದ್ದಾರೆ, ನಾನು ಕೇಳಿದೆ ಅದನ್ನ.
1: ಸೊ ಇದ್ದಾಗ ಎಲ್ಲರೂ ದಯವಿಟ್ಟು ಸಪೋರ್ಟ್ ಮಾಡಿ ನಮ್ಮ ಸೆನ್ಸಸ್ಗೆ. ಹಾಗೆ ಕಾರ್ಯಕ್ರಮದ ಕೊನೆಗೆ ಬಂದಿದ್ವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದ. ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಮ್ಮ ಕನ್ನಡದ ಸಮುದಾಯದ ಜನಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ, ಅವರು ವೆಂಚರ್ಸ್ನ ಸಪೋರ್ಟ್ ಮಾಡಿ, ಅವ್ರನ್ನು ಎಲ್ಲರೂ ಏನೋ ಮೇಲೆತ್ತಣ.
0: ಖಂಡಿತ, ನಮ್ಮ ಕರ್ತವ್ಯ ಅದು.
1: ಅದು ಖಂಡಿತ. ಹೀಗೆ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀವಿ. ನಾನು ಮಹೇಶ್.
0: ನಾನು ಸಿಡ್ನಿ ಶ್ರೀನಿವಾಸ್. ನಮಸ್ಕಾರ.
1: ನಮಸ್ಕಾರ. ಕನ್ನಡ ಉಳಿಸಿ, ಕನ್ನಡ ಬಳಸಿ, ಕನ್ನಡ ಬೆಳೆಸಿ, ಸರ್ವೇ ಜನಾ ಸುಖಿನ ಭವಂತು, ಕನ್ನಡಿಗರನ್ನು ಬೆಳೆಸಿ. ಧನ್ಯವಾದಗಳು.